ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತಾ ಇದ್ದೀವಿ. ಸಮಯ ಸರಿಯಾಗಿ 5:28:28. ಇಂದಿನ ಪಂಚಾಂಗ 1948 ಪರಾಭವ ಶಕ ಸಂವತ ಕೃಷ್ಣ ಪಕ್ಷದ ತದಿಗೆ ಅಂದರೆ 2026 May 4 ಸೋಮವಾರ. ಈ ಶುಭ ದಿನದ ಶುಭ ಸಮಯದಲ್ಲಿ ಎಫ್ಎಂ ಕೇಳುಗ ನನ್ನೆಲ್ಲ ಸ್ನೇಹಿತರಿಗೆ ಶುಭೋದಯ, ಶುಭ ಮುಂಜಾನೆ ತಿಳಿಸ್ತಾ ಬೆಳಗ್ಗೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಲಿದ್ದೇನೆ. ನಾನು ಆಜಿ ಪ್ರಿಯಾಂಕಾ ಸೋನಲ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಫ್ಎಂ ಕೇಳುಗ ನನ್ನೆಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಶುಭ ಮುಂಜಾನೆ, ಶುಭೋದಯ ತಿಳಿಸ್ತಾ, ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಾನು ಆಚೆ ಪ್ರಿಯಾಂಕಾ ಸೋನಲ್. ಎಸ್ ಸ್ನೇಹಿತರೆ, ಇವತ್ತಿನ ಹಿತನುಡಿ ನಿಮ್ಮ ಜೀವನದಲ್ಲಿ ಏನೇ ಏರುಪೇರಾದರೂ ಆಲೋಚನೆಯೇ ನಿಮ್ಮ ಮೂಲ ಬಂಡವಾಳ ಆಗಿರಬೇಕು, ಹಾಗೆ ಆಸ್ತಿ ಆಗಿರಬೇಕು ಅಂತ APJ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ.

0: ಕೇಳಿ ಬೆಳಗ್ಗೆ 6:10
1: ನಾದಾರ್ಚನೆ.
2: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
1: ನಾದಾರ್ಚನೆ.

0: ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು
1: ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ನ್ಯೂ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಪಿಲ್ಲು. ಸಮಯ ಸರಿಯಾಗಿ 6:10 ನಾದಾರ್ಚನೆ ಕಾರ್ಯಕ್ರಮದ ಈ ಗುಡ್ ಟೈಮಲ್ಲಿ ನಾದದಲ್ಲಿ ಭಕ್ತಿ, ಭಕ್ತಿಯಲ್ಲಿ ಶಕ್ತಿ

0: ಕೇಳಿ ಬೆಳಗ್ಗೆ 6:10 ನಾದಾರ್ಚನೆ.
1: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
0: ನಾದಾರ್ಚನೆ.

ಶುಭೋದಯ, ಶುಭ ಮುಂಜಾನೆ ಸ್ನೇಹಿತರೆ. ನೀವು ಚೂನ್ ಮಾಡಿ ಕೇಳ್ತಾ ಇದ್ರಾ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಹೃದಯಕ್ಕೆ ಹತ್ತಿರವಾಗುವಂತಹ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಏನು ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಿಮಗಾಗಿ ಸೊಗಸಾದ ಗೀತೆಗಳು, ಭಕ್ತಿ ಸುದೆ ಹರಿಸುವಂತಹ ಗೀತೆಗಳು ನಿಮಗಾಗಿ ಮೂಡಿಬರಲಿದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಇವತ್ತು ಸೋಮವಾರ, ಶಿವನನ್ನ ಸ್ತುತಿಸುವಂತಹ ಹಾಡುಗಳನ್ನ ಕೇಳ್ತಾ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಈ ದಿನವನ್ನ, ಈ ಶುಭ ದಿನವನ್ನ ಸಂತಸದಿಂದ ಕಳೆಯೋಣ ಅಂತ ಹೇಳ್ತಾ ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ ಸೊಗಸಾದ ಹಾಡು. ಕೇಳಿ ಆನಂದಿಸಿ.

ಸ್ನೇಹಿತರೆ, ಭಕ್ತಿರ ನಾದಾಚನೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಸೊಗಸಾದ ಭಕ್ತಿ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಹಾಗೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿ ಯೋಗದ ಬಗ್ಗೆ ಮಾತನಾಡೋಣ. ಭಗವದ್ಗೀತೆಯಲ್ಲಿ ಭಕ್ತಿ ಯೋಗ ಏನನ್ನ ಹೇಳ್ಕೊಡುತ್ತೆ? ನಾವು ಜೀವನದಲ್ಲಿ ಓಟದಲ್ಲಿದ್ದೀವಿ. ನಾವೀಗ ಆ ಒಂದು ಕ್ಷಣ ನಾವು ಯಾವ ರೀತಿ ಆಗಿದ್ದೀವಿ ಅಂತಂದ್ರೆ, ಪ್ರತಿಯೊಂದು ಕ್ಷಣ ಕೂಡ ನಾವು ದಣಿತಾ ಇದ್ದೀವಿ. ಆ ದಣಿವನ್ನ ಆರಿಸಿಕೊಳ್ಳೋದಕ್ಕೆ ನಮ್ಮ ಮನಸ್ಸಿಗೆ ಏನ್ ಬೇಕು ಅಂದ್ರೆ, ಒಂದು ಕ್ಷಣ ನಮಗೆ ಶಾಂತಿ ಬೇಕಾಗತ್ತೆ. ಹಾಗಿದ್ರೆ ಈ ಭಕ್ತಿ ಯೋಗ ಅಂದ್ರೇನು, ಅದರಿಂದ ನಮ್ಮ ಜೀವನ ಹೇಗೆ ಬದಲಾಗುತ್ತೆ ಅನ್ನೋದನ್ನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಇದೀಗ ಮತ್ತೊಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಕೇಳಿ ಆನಂದಿಸಿ.

ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸ್ನೇಹಿತರೆ, ಸಮಯ ಸರಿಯಾಗಿ 6:31:59 ನಾವಿದ್ದೀವಿ. ನಾದಾರ್ಚನೆ ಕಾರ್ಯಕ್ರಮದ ಈ ಹೊತ್ತಲ್ಲಿ ಸಿನಿಮಾ ಹಾಡುಗಳನ್ನು ಕೇಳುವಂಥ, ಭಕ್ತಿ ಸುದ್ದಿ ಹರಿಸುವಂಥ ಹಾಡುಗಳನ್ನು ಕೇಳುವ ಸಮಯದಲ್ಲಿ ಸ್ನೇಹಿತರೆ, ಅದರ ಜೊತೆಗೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿ ಯೋಗದ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಸ್ನೇಹಿತರೆ, ಭಕ್ತಿ ಅಂತ ಅಂದರೆ ದೇವರ ಮೇಲಿನ ಪ್ರೀತಿ ಅಂತ ಹೇಳ್ತೀವಿ ನಾವು. ಪೂಜೆ ಮಾತ್ರ ಮಾಡೋದಲ್ಲ, ಮನಸ್ಸಿನಿಂದ ನಂಬಿಕೆ ಇಡೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಭಕ್ತಿ ಯೋಗ ಅಂದರೆ ನಾವು ನಮ್ಮನ್ನು ಶರಣಾಗತಿ ಮಾಡಿಕೊಳ್ಳೋದು, ಹಾಗೆ ನಂಬಿಕೆ ಪ್ರೀತಿ ಇದು ನಮ್ಮ ಮನಸ್ಸನ್ನು ಕಾಮ್ ಮಾಡುತ್ತೆ. ಹಾಗೆ ಭಕ್ತ ಪ್ರತಿದಿನ ಭಕ್ತಿಯನ್ನು ಯಾವ ರೀತಿ ಸಮರ್ಪಿಸುತ್ತಾನೆ ಅನ್ನೋದ್ರ ಮೇಲೆ ನಮ್ಮ ಭಕ್ತಿ ನಾವು ದೇವರಿಗೆ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದೀವಾ ಅಥವಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಭಕ್ತಿ ಯೋಗ ನಮಗೆ ಏನನ್ನ ಕಲಿಸ್ಕೊಡುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ಮಾತನಾಡ್ತಾ ಹೋಗ್ತೀನಿ. ಇದೀಗ ಮತ್ತೊಂದು ಸುಮಧುರವಾದಂಥ ಹಾಡು ನಿಮಗಾಗಿ ನಮ್ಮ ಪ್ಲೇಲಿಸ್ಟಲ್ಲಿ ಈಗಾಗಲೇ ರೆಡಿ ಆಗಿದೆ. ಹಾಗಿದ್ರೆ ಮತ್ತಾಕೆ ತಡ ಭಕ್ತಿ ಸುದೆ ಹರಿಸುವಂತಹ ಹಾಡುಗಳನ್ನು ಕೇಳ್ತಾ ಸಾಗೋಣ. ಚಿತ್ರ ಪರಮಶಿವ, ಕೈಲಾಸ್ ಖೇರ್ ಹಾಗೂ ಸಂಗಡಿಗರು ಧ್ವನಿ ನೀಡಿರುವಂತಹ ಈ ಹಾಡಿಗೆ ವಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯವನ್ನ ಬರೆದಿದ್ದಾರೆ. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಕೇಳಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸೊಗಸಾದ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ, ಹಾಗೆ ಶಿವನನ್ನ ಸ್ಮರಣೆ ಮಾಡ್ತಾ ಸಾಕ್ತಾ ಇದ್ದೀವಿ. ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿ ಯೋಗ ಅನ್ನೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಅದರಲ್ಲೂ ಕೂಡ ಭಗವದ್ಗೀತೆಯಲ್ಲಿ ಭಕ್ತಿ ಯೋಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡಲಾಗಿದೆ. ಅದರಲ್ಲಿ ಕೃಷ್ಣ

ಅರ್ಜುನನಿಗೆ ಜೀವನದ ಸತ್ಯವನ್ನ ತಿಳಿಸ್ತಾ ಹೋಗ್ತಾರೆ. ಭಕ್ತಿಯೋಗ ಅಂದ್ರೆ ಏನು ಹಾಗಿದ್ರೆ, ದೇವರ ಮೇಲಿನ ಶುದ್ಧ ಪ್ರೀತಿ, ಸಂಪೂರ್ಣವಾಗಿ ನಮ್ಮನ್ನ ನಾವು ಶರಣಾಗತಿ ಮಾಡಿಕೊಳ್ಳೋದು, ಹಾಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದೇವರಿಗೆ ನಾವು ಭಕ್ತಿಯನ್ನ ಅರ್ಪಿಸೋದು. ಅಂದ್ರೆ ಸರಳವಾಗಿ ಹೇಳಬೇಕು ಅಂದ್ರೆ ದೇವರನ್ನ ನಂಬೋದು, ಪ್ರೀತಿಯಿಂದ ದೇವರನ್ನ ಆರಾಧಿಸೋದು, ಹಾಗೆ ಸ್ಮರಿಸೋದು. ಸ್ನೇಹಿತರೆ, ಮತ್ತಷ್ಟು ಭಕ್ತಿ ಯೋಗದ ಬಗ್ಗೆ ಮಾತಾಡ್ತಾ ಸಾಗೋಣ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಹಾಗೆ ನಿಮಗಾಗಿ ಇನ್ನೊಂದು ಸೊಗಸಾದ ಹಾಡು ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿಯಾಗಿದೆ. ಸ್ವರ್ಣ ಗೌರಿ ಚಿತ್ರದ ಈ ಹಾಡಿಗೆ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರು ಧ್ವನಿಯಾಗಿದ್ದಾರೆ. ವೆಂಕಟರಾಜು ಅವರ ಸಂಗೀತ ಸಂಯೋಜನೆ ಇರುವಂತಹ ಈ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸೊಗಸಾದ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಹಾಗೆ ಭಗವದ್ಗೀತೆಯಲ್ಲಿ ಭಕ್ತಿ ಯೋಗದ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಭಗವದ್ಗೀತೆಯಲ್ಲಿ ಮುಖ್ಯ ಅಂಶಗಳನ್ನು, ಭಕ್ತಿ ಯೋಗದ ಬಗ್ಗೆ ಈ ಮುಖ್ಯ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅವು ಯಾವ್ಯಾವುದು ಅಂತ ಅಂದರೆ, ಅನನ್ಯ ಭಕ್ತಿ ಅಂದರೆ ಪ್ಯೂರ್ ಡಿವೋಷನ್, ದೇವರ ಮೇಲೆ ಮಾತ್ರ ನಂಬಿಕೆ ಇರಬೇಕು, ಬೇರೆ ಯಾವುದಕ್ಕೂ ಕೂಡ ಆಸಕ್ತಿ ಇರಬಾರ್ದು ನಮಗೆ, ಅದನ್ನೆಲ್ಲವೂ ಕೂಡ ಕಡಿಮೆ ಮಾಡಿ ದೇವರನ್ನ ನಂಬೋದು. ಇನ್ನು ಸರೆಂಡರ್ ಅಂದರೆ ಶರಣಾಗತಿ, ನಾನು ಎಲ್ಲವನ್ನ ಕೂಡ ದೇವರಿಗೆ ಅರ್ಪಿಸಿದ್ದೀನಿ ಅನ್ನುವಂತಹ ಭಾವನೆ ನಮ್ಮಲ್ಲಿರಬೇಕು. ಎಲ್ಲ ಕೆಲಸಗಳನ್ನ ದೇವರಿಗೆ ಅರ್ಪಿಸಿದ್ರೆ ಅದರಿಂದ ಏನು ರಿಸಲ್ಟ್ ಬರುತ್ತೋ ಅದು ದೇವರಿಗೆ ಬಿಟ್ಬಿಡಿ ಅಂತ. ಇನ್ನು ಈಕ್ವಲ್ ಮೈಂಡ್ ಇರಬೇಕು, ಸಮತೋಲನದ ಮನಸ್ಸು, ಯಾವಾಗಲೂ ಸುಖ ದುಃಖದಲ್ಲಿ ಒಂದೇ ರೀತಿಯ ಮನಸ್ಸು ಇರಬೇಕು. ಹಾಗೆ ಜಯ ಆಗಿರ್ಬೋದು ಅಪಜಯ ಆಗಿರ್ಬೋದು, ಅದನ್ನು ಒಂದೇ ರೀತಿಯಲ್ಲಿ ಸ್ವೀಕರಿಸಬೇಕು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದಂಥ ಭಕ್ತಿ ಯೋಗದ ಅಂಶಗಳಿವು. ಇನ್ನು ಸರಳತೆ ಹಾಗೆ ವಿನಯ, ಹ್ಯುಮಿಲಿಟಿ ಅಂದರೆ ಅಹಂಕಾರ ಇಲ್ಲದೆ ಬದುಕೋದು, ಜೊತೆಗೆ ಎಲ್ಲರಿಗೂ ಕೂಡ ಪ್ರೀತಿಯನ್ನು ತೋರಿಸೋದು, ಇದು ಕೂಡ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಇನ್ನು ನಿರಂತರವಾಗಿ ಸ್ಮರಣೆಯನ್ನು ಮಾಡಬೇಕಾಗತ್ತೆ, ದೇವರ ಹೆಸರನ್ನು ಜಪ ಮಾಡಬೇಕಾಗತ್ತೆ, ಯಾವಾಗಲೂ ಕೂಡ ಪ್ರತಿ ಕ್ಷಣ ದೇವರನ್ನು ನೆನಪು ಮಾಡಿಕೊಳ್ತಾನೆ ಇರಬೇಕಾಗತ್ತೆ. ಭಕ್ತಿಯೋಗದ ಫಲಗಳು ಏನು ಅಂತ ಅಂದರೆ, ಮನಃಶಾಂತಿ, ಭಯ ಕಡಿಮೆ ಆಗತ್ತೆ, ಆತ್ಮಶಕ್ತಿ ಹೆಚ್ಚಾಗತ್ತೆ, ನಮಗೆ ಜೀವನದಲ್ಲಿ ಸಂತೋಷ ಸಿಗತ್ತೆ. ಹಾಗಾಗಿ ಬೆಳಗ್ಗೆ 5 ನಿಮಿಷಗಳ ಪ್ರಾರ್ಥನೆ, ಓಂ ಆಗಿರ್ಬೋದು ಅಥವಾ ನಿಮ್ಮ ಇಷ್ಟದ ಯಾವುದಾದ್ರೂ ಮಂತ್ರವನ್ನು ಜಪ ಮಾಡಿ, ಹಾಗೆ ಒಳ್ಳೆಯ ಕೆಲಸ ಮಾಡೋದು ಕೂಡ ತುಂಬ ಉತ್ತಮ ಅಂತ ಹೇಳ್ತಾ, ಹಾಗೆ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ. ಹಾಗೆ ಭಕ್ತಿ ಯೋಗ ಅಂದರೆ ಕೇವಲ ದೇವರನ್ನ ಹುಡುಕೋದಲ್ಲ, ನಮ್ಮೊಳಗಿನ ಶಾಂತಿಯನ್ನು ಕಂಡುಕೊಳ್ಳೋಣ ಅಂತ ಹೇಳ್ತಾ ನಾದಾರ್ಚನೆ ಕಾರ್ಯಕ್ರಮವನ್ನು ಈ ಹಾಡಿನೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜಿ ಪ್ರಿಯಾಂಕಾ ಸೋನಲ್.

0: ಸ್ನೇಹಿತರೆ, ನೀವು ಚುನ್ ಮಾಡಿ ಕೇಳ್ತಾ ಇದ್ರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಸರಿಯಾಗಿ 6:50 ಕೇಳಲಿದ್ದೀರಿ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಭಿನ್ನ ರೀತಿಯಲ್ಲಿ ಕೆಲಸ ಮಾಡಿದವರು ರವಿ ಬೆಳಗೆರೆ. ಅನೇಕರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಿಸಿದರು. ಅವರು ಬರೆಯದ ವಿಚಾರವೇ ಇಲ್ಲ ಅನ್ನುವ ಹಾಗೆ ಎಲ್ಲ ವಸ್ತು ವಿಷಯ ಆರಿಸಿಕೊಂಡು ಪ್ರಸ್ತುತಪಡಿಸಿದರು. ಪತ್ರಕರ್ತ ರವಿ ಬೆಳಗೆರೆ ಅವರ ವಿಚಾರ.
4: ರಾಜಧಾನಿಯಾಗಿದೆ, ಎರಡು ರಾಜಧಾನಿಗಳು ಕರ್ನಾಟಕ, ಅದರ ಪೈಕಿ ಒಂದು. ಶ್ರೀನಗರದಲ್ಲಿ ಇದ್ದಾಗ ಅಪ್ಪಟಿಗೆ ವಾರ್ಫೀಲ್ಡ್ಗೆ ಯಾವ ಜರ್ನಲಿಸ್ ಹೋಗೋ ಹಾಗಿಲ್ಲ ಅಂತ ಒಂದು ನಿರ್ಬಂಧನೆಯನ್ನ ಆರ್ಮಿ ಹೇಳ್ಬಿಟ್ಟಿತ್ತು. ಆಮೇಲೆ ನನಗೆ ಕೇಂದ್ರದಲ್ಲಿ ಪರಿಚಯ ಇದ್ದಂತಹ ಒಬ್ಬಿಬ್ರು ಏನು ಮಂತ್ರಿಗಳಿದ್ರು, ಅವ್ರು ಯಾರು ಅಂತ ಯಾವಾಗ ಸಿಗಲಿಲ್ಲ. ಆಮೇಲೆ ಅವರಿಂದ ನನ್ನ ತುಂಬಾ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಳ್ಳೋ ಹಾಗಿರಲಿಲ್ಲ, ಯಾಕಂದ್ರೆ ಅವರಿಗೆ ತಮ್ಮ ದೇಶದ ಗೌರವದ ಪ್ರಶ್ನೆ ಈ ಪತ್ರಕರ್ತನ ಕಳಿಸಿದ್ರೆ ಏನ್ ಬರೀತಾವೋ ಅಂತ ಒಂದು ಆತಂಕ ಇತ್ತು. ಶ್ರೀನಗರದಲ್ಲಿ ನನಗೆ ಮೇಜರ್ ಪುರುಷೋತ್ತಮ ಅಂತೇಳಿ ನಾನು ಅವರನ್ನ ಯಾವತ್ತಿನ ಅಂದ್ರೆ ತುಂಬಾ ಭಾವುಕನಾಗಿ ಪ್ರೀತಿಯಿಂದ ನೆನೆತಾನೆ. ಆತನ ದೇಹದಲ್ಲಿ ಒಂದು 25 ಬುಲೆಟ್ ನುಗ್ಗಿ ಆತ ತೀರೋದು. ಅಂತ ಮೇಜರ್ ಪುರುಷೋತ್ತಮ ಆಫೀಸ್ ನಲ್ಲಿ ಕುಳಿತವರು, ಸಾರ್ ನನ್ ಹೀಗೆ ನಾನು ಬೆಂಗಳೂರಿಂದ ಬಂದಿದ್ದೀನಿ, ಆಯ್ತ ಸೌತ್ ಇಂಡಿಯನ್ ಅಂದ ತಕ್ಷಣ ಅವರಿಗೆ ಯಾಕೆ ನನ್ನ ಮೇಲೆ ನಮಸ್ಕಾರ ಉಂಟಾಯ್ತು, ಯಾಕೆ ಪ್ರೀತಿ ಉಂಟಾಯ್ತು ಇದು ಗೊತ್ತಾಗಿಲ್ಲ ನಮಗೆ. ಮುಖ ನೋಡಿಕೊಂಡು ಕೆಲವರು ಇಷ್ಟಪಡ್ತೀವಿ, ಹಾಗೆ ಆತರ ಇನ್ಸ್ಟೆಂಟ್ ಆಗಿ ಸ್ಟಾರ್ಟೆಡ್ ಲೈಕ್ ಮೀ. ಕೇಳಿದ್ರೆ ಪುರುಷೋತ್ತಮಗೆ ನಾನು ಬಹಳ ಋಣಿ ಆಗಿರ್ಬೇಕು. ಅವರು ನನ್ನನ್ನ ಮೊದಲು ಕಾರ್ಗಿಲ್ನ ರಣರಂಗಕ್ಕೆ ಕರ್ಕೊಂಡು ಹೋದಂತ ಆರ್ಮಿ ಆಫೀಸರ್ ಅವರು ಪಿ ಆರ್ ಆಗಿದ್ರು. ಅವರಲ್ಲಿ ನಾನು ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಬಂದ್ಬಿಡುತ್ತೆ. ಕಾರ್ಗಿಲ್ ತಲುಪೋದಕ್ಕೆ ಮುಂಚೆ ನಾವು ಒಂದು ಸುಮಾರು 14 ತಾಸುಗಳ ಪ್ರಯಾಣ ಮಾಡಬೇಕಾಗುತ್ತೆ ಶ್ರೀನಗರದಿಂದ. 14 hours ಆಫ್ ಬಸ್ ಟ್ರಕ್ ಟ್ರೈನಿಂಗ್ ಅಂದ್ರೆ ಆ ಟ್ರಕ್ಗಳಲ್ಲಿ ಹೋಗಿ ನಾವು ಪಂದ್ರಾಸ್ ಅನ್ನುವಂತಹ ಒಂದು ಊರು ಸೇರ್ತೇವೆ ಫಸ್ಟ್. ಆ ಪಂದ್ರಾಸ್ ನಗರಕ್ಕೆ ಕಾಲಿಡುವಷ್ಟು ಹೊತ್ತಿಗೆ ನಮಗೆ ಯುದ್ಧದ ಭಯಾನಕತೆ ಮತ್ತು ಭೀಕರತೆ ಏನು ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಎಷ್ಟ ಸಲ ನಮ್ಮ ಬಸ್ಸಿಗೆ ಕೆಲವೇ ಗಜಗಳ ಅಂತರದಲ್ಲಿ ಶೆಲ್ ಬಿಡೋದು, ಗುಂಡಿನ ಶಬ್ದ ಅಂತೂ ನಮಗೆ ಉದ್ದಕ್ಕೂ ಕೇಳಿಸ್ತಾ ಇರೋದು. ಅಂತ ಒಂದು ಜಾಗಕ್ಕೆ ಹೋದ್ರೆ ಆ ಕಾರ್ಗಿಲ್ ಪಟ್ಟಣವನ್ನು ನೋಡಿದಾಗ ಇದ್ದಕ್ಕಿದಂಗೆ ನಮಗೆ ಅನಿಸಿದ್ದೇನೆಂದ್ರೆ ಈ ಯುದ್ಧದಲ್ಲಿ ನಾವು ಸೋತೋಗ್ಬಿಟ್ರೆ ಇಡೀ ಭಾರತ ದೇಶ ಹಿಂಗೆ ಡೆಸ್ಟ್ರಾಯ್ ಆಗಿ ಇದು ಬಿಡುತ್ತಲ್ಲ ಅಂತ ಒಂದು ಭಯ ಆಗ್ತಿದ್ದಂಗೆ. ಅಂದ್ರೆ ಒಂದು ನರ ಮನುಷ್ಯನ ಸುಳಿವು ಸಿಗೋದಿಲ್ಲ ನಮ್ಮ ರಸ್ತೆಯಲ್ಲಿ. ಆಮೇಲೆ ಮೂಗಿಗೆ ಇಟ್ಕೊಂಡಂತಹ ಕರ್ಚೀಪನ್ನ ತೆಗೆಯಕ್ಕೆ ಸಾಧ್ಯವಾಗದೆ ಇರುವಷ್ಟು ದುರ್ವಾಸನೆ, ಅಲ್ಲಿ ಶೆಲ್ಲಿಂಗ್ ಆಗಿ ಪ್ರಾಣಿಗಳು ಮನುಷ್ಯರು ಸತ್ತೋಗಿದ್ದರಿಂದ, ಮುಖ್ಯ ಪ್ರಾಣಿಗಳು ಸತ್ತೋಗಿದ್ದರಿಂದ ತುಂಬಾ ವಾಸನೆ ಇತ್ತು. ಆಮೇಲೆ ಆ ವಾಸನೆಯನ್ನು ನೀಡಿದಂತಹ ಈ ಗಂಧಕರ ವಾಸನೆ ಇರೋದು, ಸಲ್ಫರ್ ಸ್ಮೆಲ್ ಇರೋದು, ಶಬ್ದಗಳಂತೂ ನಮ್ಗೆ ಕಿವಿ 15 ದಿವಸ ಕೇಳದೆ ಇಲ್ಲಿ, ಇನ್ನ 15 ದಿವಸ ನಾವು ಇಲ್ಲೇ ಇದ್ರೆ ಕಿವಿ ನಮ್ದು ಕೆಟ್ಟಾಗಿ ಹೋಗುತ್ತೆ ಅನ್ನೋಷ್ಟು ಭಯಾನಕವಾದ ಸೌಂಡ್ಸ್ ಇರೋದು. ಮತ್ತು ನಮ್ಗೆ ಹೋಗೋಷ್ಟಾಗಿ ಸಾಯಂಕಾಲ ಈ ಯುದ್ಧದ ಒಂದು ಅತ್ಯುತ್ತಮ ಆಶ್ಚರ್ಯಕರ ತಂತ್ರ ಏನು ಅಂತಂದ್ರೆ, ಬೆಳಗಿನ ಜಾವದ ಹೊತ್ತಿಗೆ ಒಂದು ಸೌಂಡ್ಸ್ ಇರುತ್ತೆ, ಅಂದ್ರೆ 6 ಗಂಟೆ ಇನ್ನು ಚುಮು ಚುಮು ಅಂತ ಅಂದ್ರೆ ಒಂದು ಭರಾರದ ಸ್ಟಾರ್ಟ್ ಮಾಡಿದೆ. ಅದು ಸುಮಾರು ಒಂದು 2 hours ಕಂಟಿನ್ಯೂಸ್ ನಡೆಯುತ್ತೆ. ಶೆಲ್ ಎಲ್ಲಿ ಬಂದು ಬೀಳುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಖಾಲಿ ಶೆಲ್ ಎಕ್ಸ್ಪ್ಲೋರ್ ಆಗೋದಿಲ್ಲ ಒಂದೊಂದ್ಸಲ, ಎಲ್ಲ ಶೆಲ್ ಎಕ್ಸ್ಪ್ಲೋರ್ ಆಗಿಲ್ಲ. ಹಾಗೆ ಎಕ್ಸ್ಪ್ಲೋರ್ ಆಗದೆ ಇರುವಂತಹ ಶೆಲ್ ಬಂದು ಮೇಲೆ ಬಿದ್ದು ಸತ್ತಿ, ಯಾಕಂದ್ರೆ 47 kg ಇರುತ್ತೆ. ಸರಿ, ಬೆಳಿಗ್ಗೆ ಶುರುವಾದ್ದು 10:30 ಅಷ್ಟೊತ್ತಿಗೆ ನಿಂತಿರುತ್ತೆ. ಆಮೇಲೆ ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಶುರು ಮಾಡಿದ್ದನ್ನ 4:30 ಮುಂದುವರಿಸುತ್ತೆ. ರಾತ್ರಿ ಮತ್ತೆ ನೀವು ಇನ್ನೇನು ಮಲಗಣ ಆಯ್ತಪ್ಪ ಸುಸ್ತಾಯ್ತು ನನಗೆ ಧನವಾದೇನ ಅಲ್ಲಿ ಹೊಡೆದೆ ಇಲ್ಲಿ ಹೊಡೆದೆ ಅಂತ ಮಲಗಣ ಮತ್ತೆ ಮಸ್ತಾಗುತ್ತೆ. ದಿಸ್ ಇಸ್ ಕಾಲ್ಡ್ ಹೆರಾಸಿಂಗ್ ಫೈರ್ ಅಂತ ವ್ಯತ್ಯಾಸ ಅಂತ ಹೇಳಿದ್ರೆ ಮಿಲಿಟರಿ ಭಾಷೆಯಲ್ಲಿ. ಇನ್ನೊಂದು ದೇಶದ ಜನರನ್ನ ಹೆರಾಸ್ ಮಾಡೋದು, ಹೆರಾಸಿಂಗ್ ದಿ ಆರ್ಮಿ, ಹೆರಾಸಿಂಗ್ ಎನಿಮಿ ಅಂದ್ರೆ ಅವರನ್ನ ಹಿಂಸೆಗೊಳಪಡಿಸೋದು, ಅವರನ್ನ ತೊಂದರೆಗೊಳಪಡಿಸೋದು, ಅದು ಈ ಶೆಲ್ಲಿಂಗ್ ನ ಮುಖ್ಯ ಇದು. ನಮಗೆಲ್ಲ ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ರು. ಹೋದ ತಕ್ಷಣ ಯುದ್ಧ ಹೋದ ತಕ್ಷಣ ಸೈನ್ಯ ಮಾಡಿದ ದೊಡ್ಡ ಅತಿದೊಡ್ಡ ಉಪಕಾರ ಏನು ಅಂತಂದ್ರೆ, ಶೆಲ್ಲಿಂಗ್ ಶುರುವಾದ ಕೂಡಲೇ ನೀವು ಏನ್ ಮಾಡಬೇಕು ಅಂತ, ಭರಾರದ ಶಬ್ದ ಕೇಳಿದ ತಕ್ಷಣ ಬೋರ್ಲ್ ಮಲಕಬೇಕು, ಬೀಳಬೇಕು ರಸ್ತೆಯಲ್ಲಿ. ಆನಂತರ ಅದು ರೂಢಿ ಮಾಡ್ಕೊಂಡ್ವಿ, ಬಂಕರ್ಗಳಲ್ಲಿ ಜೀವನ ಮಾಡೋದು ರೂಢಿ ಮಾಡ್ಕೊಂಡ್ವಿ, ಊಟ ಇಲ್ಲದೆ ಓಡಾಡೋದು ಹೇಗೆ ಅನ್ನೋದನ್ನ ರೂಢಿ ಮಾಡ್ಕೊಂಡ್ವಿ. 3 ದಿವಸ 4 ದಿವಸ ಬರೀ ಚಾಕ್ಲೇಟ್ ತಿಂದು ಸರ್ವೈವ್ ಆಗಬೇಕು. ಅಲ್ಲಿ ಫ್ರೋಜನ್ ಚಾಕ್ಲೇಟ್ಸ್ ಅಂತೇಳಿ ಸೈನಿಕರಿಗೆ ಏನ್ ಪಡೋರು, ವಿಟಮಿನ್ ಚಾಕ್ಲೇಟ್ಸ್ ಇರ್ತದೆ, ಒಂದು ಚಾಕ್ಲೇಟ್ ಸಿಗೋದ್ರೆ ನೀವು ಒಂದು ಊಟ ಮಾಡಿ ಎಷ್ಟು ಹೊರಟು ತಿನ್ನುತ್ತೆ, ಎನರ್ಜಿ ಇರ್ತದೆ. ಆ ಥರದ್ನೆಲ್ಲ ರೂಢಿ ಮಾಡ್ಕೊಂಡು.
3: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪತ್ರಕರ್ತ ರವಿ ಬೆಳಗೆರೆ ಅವರ ಸಂದರ್ಶನದ ಆಯ್ದ ಭಾಗ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
6: ಅಲ್ಲಿ ನೀರ ಹಾಡು ಸಂಪನ, ಇಲ್ಲಿ ಪ್ರೀತಿ ಹಾಡು.
5: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
7: ಸಣ್ಣ ತೆರೆಯ ಧಾರಾವಾಹಿ ನೆನಪು.
5: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಕಲಬುರಗಿ ಜೋಳ ಹಾಗೂ ಸಿರಿಧಾನ್ಯ ರೊಟ್ಟಿ ಅಮೆರಿಕ ಹಾಗೂ ಆಸ್ಟ್ರೇಲಿಯಾಕ್ಕೆ ರಫ್ತು. ರಾಜ್ಯದ 8 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಸ್ಕಾನ್ ವತಿಯಿಂದ ರಿಯಾಯಿತಿ ದರದಲ್ಲಿ ಪೌಷ್ಟಿಕ ಪಥ್ಯಾಹಾರ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ 7 ತಾರೀಖಿನಿಂದ ಉಚಿತ ಆರೋಗ್ಯ ತಪಾಸಣೆ ಅಭಿಯಾನ. ಇಂದು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕೊಡುಗೆ ಗೌರವಿಸುವ ದಿನ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕಿರು ಆಹಾರ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಹಾಗೂ ರಾಜ್ಯ ಸರ್ಕಾರದ ಪರ್ಯಾಯ ಕೃಷಿ ಯೋಜನೆ ಅಡಿ ಕಲಬುರಗಿ ಜಿಲ್ಲೆಯ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಶೇಕಡ 50% ಸಬ್ಸಿಡಿ ಸಾಲ ಯೋಜನೆ ಮೂಲಕ ಕೃಷಿ ಇಲಾಖೆ ರೊಟ್ಟಿ ಉದ್ಯಮ ಆರಂಭಿಸಲು ಸಹಾಯ ಹಾಗೂ ಮಾರ್ಗದರ್ಶನ ಒದಗಿಸಿದೆ. ಈಗ ವಿದೇಶಗಳಿಗೂ ರಫ್ತಾಗುತ್ತಿರುವ ಬ್ರ್ಯಾಂಡ್ ಕಲಬುರಗಿ ಜೋಳದ ರೊಟ್ಟಿ, ಸಿರಿಧಾನ್ಯದ ರಾಗಿ ಹಾಗೂ ಸಜ್ಜೆ ರೊಟ್ಟಿ ಕುರಿತು ಒಂದು ವರದಿ.
1: ಕಲಬುರಗಿ ಜಿಲ್ಲೆಯ ಕೃಷಿಕ ಹಾಗೂ ಇತರೆ ಉದ್ಯಮಶೀಲ ಮಹಿಳೆಯರನ್ನು ಒಳಗೊಂಡ ವಿವಿಧ ಸ್ವಸಹಾಯ ಸಂಘಗಳಿಗೆ ಕೃಷಿ ಇಲಾಖೆ ಸ್ವಯಂ ಉದ್ಯೋಗ ಕಂಡುಕೊಂಡು ಸ್ವಾವಲಂಬಿಯಾಗಿ ಇತರರಿಗೆ ಉದ್ಯೋಗ ಒದಗಿಸಿಕೊಡಲು ತರಬೇತಿ, ಮಾರ್ಗದರ್ಶನ, ಹಣಕಾಸು ಸಹಾಯ ಹಾಗೂ ಮಾರುಕಟ್ಟೆ ನಿರ್ವಹಣೆ ಕಾರ್ಯಾಗಾರ ಆಯೋಜಿಸಿ ಯೋಜಿತ ಪ್ರಯತ್ನ ಮಾಡಿದೆ. ಕಲಬುರಗಿ ರೊಟ್ಟಿ ಹೆಸರಿನಲ್ಲಿ ಬ್ರ್ಯಾಂಡ್ ಕೂಡ ಸಿದ್ದವಾಗಿದೆ. ಜೋಳ ಹಾಗೂ ಸಿರಿಧಾನ್ಯಗಳ ರೊಟ್ಟಿಗಳನ್ನು ಸ್ವಸಹಾಯ ಸಂಘದ ಮಹಿಳೆಯರು ತಯಾರಿಸಿ ಸ್ವಂತ ಜಾಲತಾಣ ಹಾಗೂ ಆನ್ಲೈನ್ ಮಾರಾಟ ವೇದಿಕೆಗಳಲ್ಲಿ ರಾಜ್ಯಾದ್ಯಂತ ಬೇಡಿಕೆ ಸೃಷ್ಟಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಪ್ರಯತ್ನದ ಕುರಿತು ಮಾಹಿತಿ ನೀಡಿದ್ದಾರೆ ಕೃಷಿ ಇಲಾಖೆ ಕಲಬುರಗಿ ವಿಭಾಗದ ಜಂಟಿ ನಿರ್ದೇಶಕ ಸಮದ್ ಪಟೇಲ್.
2: ಕಲಬುರಗಿ ವಿಭಾಗದಲ್ಲಿರುವಂತಹ ಸಾವಿರಾರು ಹೆಣ್ಮಕ್ಳು ಯಾರ್ಯಾರು ಎಫ್ಪಿಒ ಎಸ್ಎಜಿಜೆಆರ್ನಲ್ಲಿದ್ದಾರೆ ಅವರೆಲ್ಲ ರೊಟ್ಟಿ ಮಾಡುವಂತಹ ಒಂದು ಉದ್ದಿಮೆಯನ್ನ ಮಾಡಿಸಿ ಪಿಎಂಎಫ್ಎಂಇ ಯೋಜನೆ ಭಾರತ ಸರ್ಕಾರದ ಅನಂತರ ಸೆಕೆಂಡರಿ ಅಗ್ರಿಕಲ್ಚರ್ ಈ ಎರಡೂ ಯೋಜನೆಯಲ್ಲಿ ನಾವು ಶೇಕಡ 50% ಸಹಾಯದಲ್ಲಿ ರೊಟ್ಟಿ ಮಾಡುವಂತಹ ಯಂತ್ರಗಳನ್ನ ಕ್ಲಸ್ಟರ್ ರೂಪದಲ್ಲಿ ಅವ್ರಿಗೆ ಕೊಟ್ಟಿದೀವಿ. 137 ರೊಟ್ಟಿ ಮಷಿನ್ಗಳನ್ನ ನಾವು ಕೊಟ್ಟಿದೀವಿ. ಉದಯವಂತ ಸಂಘ ಮಾಡಿ ಅದನ್ನ ರಿಜಿಸ್ಟರ್ ಮಾಡಿ ವೆಬ್ಸೈಟ್ ಮಾಡಿ ಅಮೆಝಾನ್ ನಲ್ಲಿ ಸಹಿತ ಕಲಬುರಗಿ ರೊಟ್ಟಿ ಸಿಗ್ತದೆ ಮಾರಾಟ ಮಾಡಿ ಅವರಿಗೆ ಹೆಚ್ಚಿನ ಆದಾಯ ಬರಲಿ ಅಂತ ಮಾಡ್ತಾ ಇದೆ. ಇದರಿಂದ ಹೆಣ್ಮಕ್ಳಿಗೆ ತಿಂಗಳಿಗೆ ಒಂದು 15-20,000 ರೂಪಾಯಿ ಅವರಿಗೆ ಮಂತ್ಲಿ ಫಿಕ್ಸ್ಡ್ ಇನ್ಕಮ್ ಬರ್ತಾ ಇದೆ. ಇದರಲ್ಲಿ ಪಿಎಂಎಫ್ಎಂಇ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ನಾವು ಪಿಎಂಎಫ್ಎಂಇಯಲ್ಲಿ ಸಹಿತ 50% ಸಹಾಯಧನದಲ್ಲಿ ಹಿಟ್ ಮಾಡುವಂತದ್ದು ಜೋಳ ನಾದುವುದು ಮತ್ತೆ ಜೋಳನ ರೊಟ್ಟಿ ಮಾಡೋದು ರೊಟ್ಟಿನ ಸುಡುವುದು ಪ್ಯಾಕೇಜ್ ಮೋಡ್ ಅಲ್ಲಿ ಅವರಿಗೆ ನಾವು ಕೊಡ್ತಾ ಇದೀವಿ. 100 ಹೆಣ್ಮಕ್ಳಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, ಇನ್ನೊಬ್ಬರಿಗೆಲ್ಲ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಸಹಿತ ಸಿಗ್ತಾ ಇದೆ. ಕಲಬುರಗಿ ರೊಟ್ಟಿ ಈಗ ಎಕ್ಸ್ಪೋರ್ಟ್ ಆಗುವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಆಲ್ರೆಡಿ. ಅಷ್ಟಮ್ ಟ್ರೇಡರ್ಸ್ ಅಂತ ಒಂದು ಪೂನೆ ಬೇಸ್ಡ್ ಕಂಪನಿ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಅವ್ರದ್ದು ಮತ್ತು ಕಲಬುರಗಿ ರೊಟ್ಟಿ ಸಂಘದ ಒಂದು ಅಗ್ರಿಮೆಂಟ್ ಸೈನ್ ಮಾಡಿಸಿದೀವಿ. ಒಂದು ವರ್ಷದಲ್ಲಿ ಕನಿಷ್ಠ 100,000 ರೊಟ್ಟಿಗಳನ್ನ ನಮ್ಮ ದೇಶದಿಂದ ಹೊರದೇಶಕ್ಕೆ ಈ ಎರಡು ದೇಶಕ್ಕೆ ಅವ್ರು ಕಳಿಸ್ತಿದ್ದಾರೆ. ಒಂದು US, ಒಂದು ಆಸ್ಟ್ರೇಲಿಯಾ. ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ತಗೊಳಕ್ ಸಿದ್ಧರಿದ್ದಾರೆ. 50 ರೊಟ್ಟಿದು ಒಂದು ಕನ್ಸೈನ್ಮೆಂಟ್ ಕಳಿಸಿದೀವಿ.
0: ಇಸ್ಕಾನ್ ಸಹಯೋಗದಲ್ಲಿ ರಾಜ್ಯದ 8 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ರಿಯಾಯಿತಿ ದರದಲ್ಲಿ ವಿತರಿಸಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯೋಜಿಸಿದೆ. ರಾಜ್ಯದ

0: ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಾಖಲಾಗುವ ಆರೋಗ್ಯಾಕಾಂಕ್ಷಿಗಳಿಗೆ ಪೌಷ್ಟಿಕ ಆಹಾರ ಒದಗಿಸಲು ಇಸ್ಕಾನ್ ಸಂಸ್ಥೆ ಕಳೆದ ಜನವರಿ ತಿಂಗಳಿನಿಂದ ಉಪಾಹಾರ ವಿತರಣಾ ಯೋಜನೆ ಜಾರಿಗೊಳಿಸಿದೆ. ಧಾರವಾಡ ಹಾಗೂ ಮಂಗಳೂರು ಜಿಲ್ಲಾಸ್ಪತ್ರೆಗಳನ್ನು ಒಳಗೊಂಡು ಬೆಂಗಳೂರಿನ 6 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪಥ್ಯಾಹಾರ ಪದ್ಧತಿ ಅನ್ವಯ ಈ ಯೋಜನೆ ಆರಂಭವಾಗಿದೆ. ರಾಜ್ಯ ಸರ್ಕಾರ ಇಸ್ಕಾನ್ ಸಂಸ್ಥೆಗೆ 14,23,800 ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಹೊಸ ಕಾರ್ಮಿಕ ಸಂಹಿತೆ ಅಡಿ 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗಾಗಿ ಮೇ 7 ದೇಶಾದ್ಯಂತ ಉಚಿತ ಆರೋಗ್ಯ ತಪಾಸಣೆ ಅಭಿಯಾನ ಪ್ರಾರಂಭಿಸಲಾಗುವುದು ಎಂದು ಕೇಂದ್ರ ಕಾರ್ಮಿಕ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಪ್ರಕಟಿಸಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನೂತನವಾಗಿ ನಿರ್ಮಿಸಲಾದ 100 ಹಾಸಿಗೆಗಳ ಕಾರ್ಮಿಕರ ವಿಮಾ ನಿಗಮದ ಆಸ್ಪತ್ರೆ ಉದ್ಘಾಟಿಸಿ, ಬಳ್ಳಾರಿಯಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ 150 ಕೋಟಿ ರೂಪಾಯಿ ವೆಚ್ಚದ 5 ಎಕರೆ ವಿಸ್ತೀರ್ಣದ 100 ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆಗೆ ವರ್ಚುವಲ್ ವೇದಿಕೆ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ದೇಶದ ಶ್ರಮಿಕ ವರ್ಗ, ರಾಷ್ಟ ನಿರ್ಮಾಣದ ನೈಜ ಶಿಲ್ಪಿಗಳು ಮತ್ತು ನಮ್ಮ ಪಾಲಿನ ವಿಶ್ವಕರ್ಮರು, ಅವರ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತೆ ಸರ್ಕಾರದ ಆದ್ಯತೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಸ್ಪತ್ರೆಗಳಲ್ಲಿ ಬೆಂಕಿಯ ಅವಘಡ ತಡೆಗಟ್ಟುವ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸಲು ಇಂದಿನಿಂದ ಅಗ್ನಿ ಸುರಕ್ಷತಾ ಸಪ್ತಾಹವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ದೇಶಾದ್ಯಂತ ಆಯೋಜಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ ಹೊಸದಿಲ್ಲಿಯ ಕರ್ತವ್ಯ ಭವನದಲ್ಲಿ ಇಂದು ಬೆಳಗ್ಗೆ ಚಾಲನೆ ನೀಡಿ ಆರೋಗ್ಯ ಸೌಲಭ್ಯಗಳಲ್ಲಿ ಅಗ್ನಿ ಸುರಕ್ಷತೆಯ ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ. ಇತರರನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ಪಣಕ್ಕಿಡುವ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಶೌರ್ಯ, ಬದ್ಧತೆ ಮತ್ತು ತ್ಯಾಗಗಳನ್ನು ಗೌರವಿಸುವ ದಿನವೆಂದು ಕರ್ತವ್ಯ ನಿರ್ವಹಣೆ ಸಂದರ್ಭದಲ್ಲಿ ಪರಮೋಚ್ಚ ತ್ಯಾಗಗೈದ ಅಗ್ನಿಶಾಮಕ ದಳದ ಹುತಾತ್ಮರನ್ನು ಸ್ಮರಿಸಿ ಗೌರವಾರ್ಪಿಸುವ ದಿನ. ಅಗ್ನಿ ಅವಘಡ, ದುರ್ಘಟನೆ, ತುರ್ತು ಸಂದರ್ಭ, ವನ್ಯಪ್ರಾಣಿಗಳು ಜನವಸತಿ ಪ್ರದೇಶಕ್ಕೆ ನುಗ್ಗಿದಾಗ ಹಗಲಿರುಳು ಎನ್ನದೆ ರಕ್ಷಿಸುತ್ತಿರುವ ಅಗ್ನಿಶಾಮಕ ದಳಕ್ಕೆ ಸಾರ್ವಜನಿಕರು ಬೆಂಬಲ ಮತ್ತು ಮೆಚ್ಚುಗೆಯನ್ನು ಸೂಚಿಸಲು ಮೀಸಲಾದ ದಿನ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯ ಕೇಂದ್ರ ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ಮೈಸೂರಿನ ಹೆಗ್ಗಡದೇವನಕೋಟೆ ಬಳಿಯ ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥಾಪಕ ಕನ್ನಡಿಗ ಡಾ ಆರ್ ಬಾಲಸುಬ್ರಹ್ಮಣ್ಯಂ ಹಾಗೂ ಹಿಂದಿ ಸಾಹಿತಿ, ನೀಶಿ ಸಂಸ್ಕೃತಿಯ ಹಾಗೂ ಸಮುದಾಯದ ಪ್ರತಿನಿಧಿ ಅರುಣಾಚಲ ಪ್ರದೇಶದ ಡಾ ಜೋರಾಮ್ ಅನಿಯಾ ತಾನಾ ನೇಮಕಗೊಂಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆಲಮೂಲ ಅನುಭವದ ತಜ್ಞತೆಯುಳ್ಳ ಉಭಯರನ್ನು ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿ ಶುಭ ಕೋರಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಡಾ ಆರ್ ಬಾಲಸುಬ್ರಹ್ಮಣ್ಯಂ ಹೊಸದಿಲ್ಲಿಯಿಂದ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ನೀತಿ ಆಯೋಗಕ್ಕೆ ಸದಸ್ಯರಾಗಿ ಆಯ್ಕೆ ಆಗಿರೋದು ಬಹಳ ಸಂತೋಷ ತಂದಿದೆ, ಹೆಮ್ಮೆಯ ವಿಚಾರ. ಪ್ರಧಾನಮಂತ್ರಿಗಳು ಸ್ವಯಂ ಸೇವಾ ಕ್ಷೇತ್ರದಿಂದ ಹಾಗೂ ಬುಡಕಟ್ಟು ಪ್ರದೇಶದಲ್ಲಿ ಕೆಲಸ ಮಾಡಿರೋ ನನ್ನ ಹಿನ್ನೆಲೆಯನ್ನ ಮನಸ್ಸಲ್ಲಿಟ್ಟುಕೊಂಡು ಅವರು ಈಸ್ ಆಫ್ ಲಿವಿಂಗ್ ಅನ್ನ ಹೇಗೆ ವಿಕಸಿತ ಭಾರತದಲ್ಲಿ ನಮ್ಮ ನಾಗರಿಕರಿಗೆ ತರಬಹುದು ಅನ್ನೋ ಸದಾ ಯೋಚನೆ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಇದರ ಕಡೆಗೆ ಗ್ರಾಸ್ ರೂಟ್ ಧ್ವನಿಯನ್ನ, ಗುಣಮಟ್ಟದ ಧ್ವನಿಯನ್ನ ರಾಷ್ಟ್ರ ಹಂತದಲ್ಲೂ ರಾಷ್ಟ್ರೀಯ ನೀತಿಗಳಲ್ಲೂ ತರುವಂತ ಒಂದು ಅವಕಾಶ ಸಿಕ್ಕಿರೋದು ನಾನು ಸೌಭಾಗ್ಯವಾಗಿ ಭಾವಿಸ್ತೇನೆ.
0: ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ಬೆಳಗ್ಗೆ 8 ಆರಂಭವಾಗಲಿದ್ದು, ಮೊದಲು ಅಂಚೆ ಮತಗಳ ಎಣಿಕೆ, ಬಳಿಕ 8:30 ಇಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಮತಗಳ ಎಣಿಕೆ ನಡೆಯಲಿದೆ. ಇಂದು ಮಧ್ಯಾಹ್ನ 12 ಸುಮಾರಿಗೆ ಉಪಚುನಾವಣೆ ಫಲಿತಾಂಶ ಲಭ್ಯವಾಗುವ ನಿರೀಕ್ಷೆಯಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಗದಗ್ ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಡ್ಯಾನ್ಸಿಂಗ್ ಪ್ಲೇಯರ್ನ ಎರಡು ಬೋಗಿಗಳು ನಿನ್ನೆ ರಾತ್ರಿ ಕಳಚಿಬಿದ್ದ ಪರಿಣಾಮ 18 ಜನ ಗಾಯಗೊಂಡು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಗದಗ್ ಜಿಲ್ಲಾ ಆಸ್ಪತ್ರೆ ಹಾಗೂ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ತಿಳಿಸಿದ್ದಾರೆ. ವಿಜಯನಗರದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹೆಲಿಪ್ಯಾಡ್ನಲ್ಲಿ ಜಲಸಂಪನ್ಮೂಲ ಖಾತೆ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ರೈತ ಸಂಘದ ಅಧ್ಯಕ್ಷ ಡಾ ಪುರುಷೋತ್ತಮಗೌಡ, ಜಲಾಶಯದಲ್ಲಿ ಸಂಗ್ರಹವಾಗಿರುವ 33 ಟಿಎಂಸಿ ಅಡಿ ಹೂಳನ್ನು ತೆಗೆಸಲು ಆದ್ಯತೆ ನೀಡುವಂತೆ ಒತ್ತಾಯಿಸಿದರು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2008 ಅರಿವು ಕಾರ್ಯಾಗಾರ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳ ಸಾಮೂಹಿಕ ವಿವಾಹ ಆಯೋಜಕರು, ಆಮಂತ್ರಣ ಮುದ್ರಕರು, ದೇವಸ್ಥಾನಗಳ ಸಮಿತಿ ವಿಶ್ವಸ್ಥರು ಹಾಗೂ ಮೌಲ್ವಿಗಳಿಗೆ ಬಳ್ಳಾರಿಯಲ್ಲಿ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ಜೋಳ ಹಾಗೂ ಸಿರಿಧಾನ್ಯ ರೊಟ್ಟಿ ಅಮೆರಿಕ ಹಾಗೂ ಆಸ್ಟ್ರೇಲಿಯಾಕ್ಕೆ ರಫ್ತು. ರಾಜ್ಯದ 8 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಸ್ಕಾನ್ ವತಿಯಿಂದ ರಿಯಾಯಿತಿ ದರದಲ್ಲಿ ಪೌಷ್ಟಿಕ ಪಥ್ಯಾಹಾರ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ 7 ತಾರೀಖಿನಿಂದ ಉಚಿತ ಆರೋಗ್ಯ ತಪಾಸಣೆ ಅಭಿಯಾನ. ಇಂದು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕೊಡುಗೆ ಗೌರವಿಸುವ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ನೀವು ಚುನ್ ಮಾಡಿ ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಸ್ಟುಡಿಯೋ ಕನ್ನಡ ಕಾಮನಬಿಲು 101.3. ಸಮಯ ಸರಿಯಾಗಿ 7:16:47. ಈ ಗುಡ್ ಟೈಮ್ ಅಲ್ಲಿ ನಿಮ್ಮ ಮನದ ತಂತಿಗಳನ್ನ ಮೃದುವಾಗಿ ಸ್ಪರ್ಶಿಸುವಂತಹ, ಹೃದಯದ ಒಳಗೆ ಒಳಗಣ್ಣಿಗೂ ಕೇಳಿಸುವಂತಹ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಭಾವಸ್ಪಂದನ.
2: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
3: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
4: ಎದೆ ತುಂಬಿ ಹಾಡಿದೆನು
2: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ,
3: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
5: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ,
2: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
3: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
2: ಭಾವಸ್ಪಂದನ.
3: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರ್ತಾ. ಸ್ಟುಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಆಚೆ ಪ್ರಿಯಾಂಕಾ ಸೋನಲ್. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದ ಪ್ರಮುಖ ಕವಿ, ನಾಟಕಕಾರರು ಹಾಗೆ ಕಾದಂಬರಿಕಾರರು ಅಷ್ಟೇ ಅಲ್ಲದೆ ಚಲನಚಿತ್ರ ನಿರ್ದೇಶಕರಾದ ಚಂದ್ರಶೇಖರ್ ಕಂಬಾರವರ ರಚನೆಯ ಭಾವಗೀತೆಗಳನ್ನು ಕೇಳ್ತಾ ಸಾಗೋಣ. ಇದೀಗ ನಿಮಗಾಗಿ ಸೊಗಸಾದ ಭಾವಗೀತೆ ಮೂಡಿ ಬರ್ತಾ ಇದೆ, ಚಂದ್ರಶೇಖರ್ ಕಂಬಾರವರ ರಚನೆಯ ಈ ಹಾಡು.

ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸೊಗಸಾದ ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಡಾಕ್ಟರ್ ಚಂದ್ರಶೇಖರ್ ಕಂಬಾರವರ ರಚನೆಯ ಭಾವಗೀತೆಗಳು ಈಗಾಗಲೇ ನಮ್ಮ ಪ್ಲೇಲಿಸ್ಟಲ್ಲಿ ನಿಮಗಾಗಿ ರೆಡಿಯಾಗಿದೆ. ಮುಂದಿನ ಭಾವಗೀತೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರ ರಚನೆಯ ಈ ಹಾಡಿಗೆ ಸಂಗೀತ ಸಂಯೋಜನೆ ಸಿ ಅಶ್ವಥ್ ಅವರದ್ದು ಹಾಗೂ ಮಾಲತಿ ಶರ್ಮಾ ಅವರ ಧ್ವನಿಯಲ್ಲಿ ಮೂಡಿಬಂದಿರುವಂತಹ ಈ ಭಾವಗೀತೆ ನಿಮಗಾಗಿ. ಸ್ಟೇಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3

ಭಾವಗೀತೆ ಅಂತ ಅಂದ್ರೆ ನಮ್ಮ ಮನಸ್ಸನ್ನ ತಂಪು ಮಾಡುತ್ತೆ. ಮಳೆ ಹೇಗೆ ತಂಪು ಮಾಡುತ್ತೋ ಹಾಗೆ, ಆದ್ರೆ ಈ ಬಿಸಿಲು ಕುದುರೆ ಏರಿ ಕೂಡ ನಮ್ಮ ಮನಸ್ಸನ್ನ ತಂಪು ಮಾಡಬಹುದು, ಬಿಸಿ ಬಿಸಿಯಾದ ಭಾವನೆಗಳನ್ನ ನಮ್ಮ ಮನಸ್ಸಲ್ಲಿ ಮೂಡಿಸಬಹುದು ಅನ್ನೋದನ್ನ ಚಂದ್ರಶೇಖರ್ ಕಂಬಾರವರು ಚೆನ್ನಾಗಿ ರಚನೆ ಮಾಡುವ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ, ಸಮಯ 7:34:10 ಏಳು ಗಂಟೆ 35 ನಿಮಿಷಕ್ಕೆ ಸರಿಯಾಗಿ ಕೇಳಲಿದ್ದೀರಿ ವಾರ್ತೆಗಳನ್ನು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ನಾಲ್ಕು ರಾಜ್ಯ ಹಾಗೂ ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಗೆ ಕ್ಷಣಗಣನೆ. ಕರ್ನಾಟಕ ಸೇರಿದಂತೆ ಆರು ರಾಜ್ಯಗಳ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಉಪಚುನಾವಣೆಯ ಮತ ಎಣಿಕೆ. ಪ್ರಯಾಗ್ರಾಜ್ನಲ್ಲಿ ಉತ್ತರ ತಂತ್ರಜ್ಞಾನ ವಿಚಾರ ಸಂಕೀರ್ಣ ಉದ್ಘಾಟಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹೋರ್ಮೋಸ್ ಜಲಸಂಧಿಯಲ್ಲಿ ಸಿಲುಕಿರುವ ವಾಣಿಜ್ಯ ಹಡಗುಗಳನ್ನು ಸುರಕ್ಷಿತವಾಗಿ ಹೊರತರಲು ಅಮೆರಿಕದಿಂದ ಪ್ರಾಜೆಕ್ಟ್ ಫ್ರೀಡಂ ಕಾರ್ಯಾಚರಣೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ಗೆ ಆರು ವಿಕೆಟ್ಗಳ ಜಯ. ವಾರ್ತೆಗಳ ವಿವರ: ಅಸ್ಸಾಂ, ಪಶ್ಚಿಮ ಬಂಗಾಳ, ಕೇರಳಂ, ತಮಿಳುನಾಡು ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯ ವಿಧಾನಸಭಾ ಚುನಾವಣೆಗಳ ಹಾಗೂ ಆರು ರಾಜ್ಯಗಳ ಎಂಟು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಇಂದು ನಡೆಯಲಿದೆ. ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಲಿದ್ದು, ಮೊದಲು ಅಂಚೆ ಮತಪತ್ರಗಳನ್ನು ಎಣಿಕೆ ಮಾಡಲಾಗುತ್ತದೆ. ಬೆಳಗ್ಗೆ 8:30ಕ್ಕೆ ವಿದ್ಯುನ್ಮಾನ ಮತಯಂತ್ರ ಇವಿಎಂಗಳ ಎಣಿಕೆ ಆರಂಭವಾಗಲಿದ್ದು, ಮಧ್ಯಾಹ್ನದ ವೇಳೆಗೆ ಆರಂಭಿಕ ಚಿತ್ರಣ ಲಭ್ಯವಾಗುವ ನಿರೀಕ್ಷೆ ಇದೆ. ಸುಗಮ ಮತ ಎಣಿಕೆಗಾಗಿ ಚುನಾವಣಾ ಆಯೋಗವು ಎಲ್ಲ ರಾಜ್ಯಗಳಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆಯನ್ನು ಮಾಡಿದೆ. ಅಸ್ಸಾಂನ 126, ಕೇರಳಂನ 140, ತಮಿಳುನಾಡಿನ 234 ಮತ್ತು ಪುದುಚೇರಿಯ 30 ಸ್ಥಾನಗಳಿಗೆ ಮತ ಎಣಿಕೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ಇಂದು 293 ಸ್ಥಾನಗಳ ಎಣಿಕೆ ನಡೆಯಲಿದ್ದು, ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರು ಮತದಾನವು ಇದೇ 21ರಂದು ನಡೆದು, ಇದೇ 24ರಂದು ಅದರ ಫಲಿತಾಂಶ ಪ್ರಕಟವಾಗಲಿದೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ದಾಖಲೆಯ 92.93% ಮತದಾನ ಪ್ರಮಾಣ ದಾಖಲಾಗಿದೆ. ಸ್ಥಾಪಿಸಲಾಗಿರುವ 77 ಕೇಂದ್ರಗಳಲ್ಲಿ ಮತ ಎಣಿಕೆ ನಡೆಯಲಿದೆ. ತಮಿಳುನಾಡಿನಲ್ಲಿ ಈ ಬಾರಿ 85.10% ದಾಖಲೆಯ ಮತದಾನವಾಗಿದ್ದು, ಚುನಾವಣಾ ಆಯೋಗವು ರಾಜ್ಯದ ಶಾಂತಿಯುತ ಮತದಾನ ಪ್ರಕ್ರಿಯೆಯನ್ನು ಶ್ಲಾಘಿಸಿದೆ. ಪುದುಚೇರಿಯಲ್ಲಿ ಮತ ಎಣಿಕೆಗೆ ಸಿದ್ಧತೆಗಳು ನಡೆದಿದ್ದು, ಇಂದು ವಿವಿಧ ರಾಜಕೀಯ ಪಕ್ಷಗಳು 294 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ಕಳೆದ ತಿಂಗಳ 9ರಂದು ಮತದಾನ ನಡೆದ ಕರ್ನಾಟಕದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ನಡೆಯಲಿದೆ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಹಾಗೂ ಬಾಗಲಕೋಟೆ ಮತಕ್ಷೇತ್ರದ ಶಾಸಕರಾಗಿದ್ದ ಎಚ್ವೈ ಮೇಟಿ ಅವರ ನಿಧನದಿಂದಾಗಿ ತೆರವಾದ ಸ್ಥಾನಗಳಿಗಾಗಿ ಉಪಚುನಾವಣೆ ನಡೆದಿದೆ. ಭೂತಾನ್, ಈಜಿಪ್ಟ್, ಶ್ರೀಲಂಕಾ ಸೇರಿದಂತೆ ಸುಮಾರು 20 ದೇಶಗಳ ಪ್ರತಿನಿಧಿಗಳು ಈ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಸಾಕ್ಷಿಯಾಗಿದ್ದು, ಭಾರತದ ಚುನಾವಣಾ ವ್ಯವಸ್ಥೆಯನ್ನು ಪ್ರಶಂಸಿಸಿದ್ದಾರೆ. ಪಶ್ಚಿಮ ಬಂಗಾಳದ 293 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಪ್ರಕ್ರಿಯೆಯ ಮೇಲೆ ನಿಗಾ ಇಡಲು ಚುನಾವಣಾ ಆಯೋಗವು ಒಟ್ಟು 432 ಮತ ಎಣಿಕೆ ವೀಕ್ಷಕರನ್ನು ನೇಮಕ ಮಾಡಿದೆ. ಉತ್ತರ 24 ಪರಗಣ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದರೆ 49 ವೀಕ್ಷಕರು ಮತ್ತು ದಕ್ಷಿಣ 24 ಪರಗಣ ಜಿಲ್ಲೆಯಲ್ಲಿ 45 ವೀಕ್ಷಕರನ್ನು ನಿಯೋಜಿಸಲಾಗಿದೆ. ಅಲಿಪುರ್ದುವಾರ್ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಎಂದರೆ 6 ವೀಕ್ಷಕರು ಕಾರ್ಯನಿರ್ವಹಿಸಲಿದ್ದಾರೆ. ಶಾಂತಿಯುತ ಮತ ಎಣಿಕೆಗಾಗಿ 77 ಪೊಲೀಸ್ ವೀಕ್ಷಕರನ್ನು ಸಹ ನೇಮಿಸಲಾಗಿದ್ದು, ಇವರು ಮತ ಎಣಿಕೆ ಕೇಂದ್ರಗಳಲ್ಲಿ ಹೊರಭಾಗದಲ್ಲಿ ಕಾನೂನು ಸುವ್ಯವಸ್ಥೆಯ ಉಸ್ತುವಾರಿ ವಹಿಸಲಿದ್ದಾರೆ. ಕೇವಲ ಕ್ಯೂಆರ್ ಕೋಡ್ ಹೊಂದಿರುವ ಗುರುತಿನ ಚೀಟಿ ಇವರಿಗೆ ಮಾತ್ರ

0: ಕೇಂದ್ರದೊಳಗೆ ಪ್ರವೇಶ ನೀಡಲಾಗಿದ್ದು ಮೊಬೈಲ್ ಫೋನ್ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಸಿಆರ್ಪಿಎಫ್ ಮಹಾನಿರ್ದೇಶಕ ಜಿಪಿ ಸಿಂಗ್ ಈಗಾಗಲೇ ಭದ್ರತಾ ವ್ಯವಸ್ಥೆಯನ್ನು ಪರಿಶೀಲಿಸಿದ್ದು, ಕೇಂದ್ರ ಪಡೆಗಳು ಮತ್ತು ರಾಜ್ಯ ಪೊಲೀಸರ ನಡುವೆ ಸಮನ್ವಯ ಸಾಧಿಸುವ ಮೂಲಕ ಪಾರದರ್ಶಕ ಎಣಿಕೆಗೆ ಕ್ರಮ ಕೈಗೊಳ್ಳಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉತ್ತರ ತಂತ್ರಜ್ಞಾನ ವಿಚಾರ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ. ರಕ್ಷಾ ತ್ರಿವೇಣಿ ಸಂಗಮ, ತಂತ್ರಜ್ಞಾನ ಉದ್ಯಮ ಮತ್ತು ಸೇನಾ ಸಂಗಮ ಎಂಬ ವಿಷಯದ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಾಚರಣೆಯ ಸವಾಲುಗಳನ್ನು ಎದುರಿಸಲು ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮತ್ತು ಸಂಯೋಜಿಸಲು ಈ ವಿಚಾರಗೋಷ್ಠಿಯು ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಪ್ರದರ್ಶನದಲ್ಲಿ ಎಂಎಸ್ಎಂಇಗಳು, ಖಾಸಗಿ ರಕ್ಷಣಾ ತಂತ್ರಜ್ಞಾನ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು ಮತ್ತು ದೇಶಾದ್ಯಂತದ ನಾವೀನ್ಯಕಾರರು ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ಸುಮಾರು 280ಕ್ಕೂ ಹೆಚ್ಚು ಕಂಪನಿಗಳು ತಮ್ಮ ಇತ್ತೀಚಿನ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮಳಿಗೆಗಳನ್ನು ಸ್ಥಾಪಿಸಲಿವೆ. ಭಾರತೀಯ ಸೇನೆಯ ಉತ್ತರ ಮತ್ತು ಮಧ್ಯ ಕಮಾಂಡ್ ಹಾಗೂ ಭಾರತೀಯ ರಕ್ಷಣಾ ತಯಾರಕರ ಸಂಘ ಜಂಟಿಯಾಗಿ ಈ 3 ದಿನಗಳ ಕಾರ್ಯಕ್ರಮವನ್ನು ಆಯೋಜಿಸಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರಾಚ್ಯದ ಸಂಘರ್ಷದ ಹಿನ್ನೆಲೆಯಲ್ಲಿ ಹಾರ್ಮೂಸ್ ಜಲಸಂಧಿಯಲ್ಲಿ ಸಿಲುಕಿರುವ ವಾಣಿಜ್ಯ ಹಡಗುಗಳನ್ನು ಸುರಕ್ಷಿತವಾಗಿ ಹೊರತರಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಾಜೆಕ್ಟ್ ಫ್ರೀಡಂ ಎಂಬ ಮಿಲಿಟರಿ ಕಾರ್ಯಾಚರಣೆ ಘೋಷಿಸಿದ್ದಾರೆ. ಹಲವು ರಾಷ್ಟ್ರಗಳ ಮನವಿಯ ಮೇರೆಗೆ ಈ ಮಾನವೀಯ ಕ್ರಮ ಕೈಗೊಳ್ಳಲಾಗಿದ್ದು, ಹಡಗುಗಳಲ್ಲಿನ ಸಿಬ್ಬಂದಿಗೆ ಅಗತ್ಯ ಸಾಮಗ್ರಿಗಳ ಪೂರೈಕೆ ಮತ್ತು ಮುಕ್ತ ಸಂಚಾರವನ್ನು ಖಚಿತಪಡಿಸುವುದು ಇದರ ಉದ್ದೇಶವಾಗಿದೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಈ ಕಾರ್ಯಾಚರಣೆಗಾಗಿ 15,000 ಸೈನಿಕರು, 100ಕ್ಕೂ ಹೆಚ್ಚು ಯುದ್ದ ವಿಮಾನಗಳು ಮತ್ತು ಕ್ಷಿಪಣಿ ಧ್ವಂಸಕ ನೌಕೆಗಳನ್ನು ನಿಯೋಜಿಸಿದೆ. ಇರಾನ್ ಜೊತೆ ರಾಜತಾಂತ್ರಿಕ ಮಾತುಕತೆಗಳು ನಡೆಯುತ್ತಿದ್ದರೂ ಈ ಪ್ರಕ್ರಿಯೆಗೆ ಅಡ್ಡಿಪಡಿಸಿದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅಧ್ಯಕ್ಷ ಟ್ರಂಪ್ ಎಚ್ಚರಿಸಿದ್ದಾರೆ. ಜಾಗತಿಕ ತೈಲ ವ್ಯಾಪಾರದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಈ ಜಲಸಂಧಿಯಲ್ಲಿ ಭದ್ರತೆ ಕಾಯ್ದುಕೊಳ್ಳುವುದು ಈ ಕಾರ್ಯಾಚರಣೆಯ ಪ್ರಮುಖ ಗುರಿಯಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ದವನ್ನು ಕೊನೆಗಾಣಿಸುವ ನಿಟ್ಟಿನಲ್ಲಿ ಇರಾನ್ ಸಲ್ಲಿಸಿದ 14 ಅಂಶಗಳ ಮಾರ್ಗಸೂಚಿಯನ್ನು ಅಮೆರಿಕ ತಿರಸ್ಕರಿಸಿದ್ದು, ಉಭಯ ದೇಶಗಳ ನಡುವಿನ ಬಿಕ್ಕಟ್ಟು ಮುಂದುವರಿಯುವ ಲಕ್ಷಣಗಳು ಕಾಣುತ್ತಿವೆ. ಸಂಘರ್ಷ ಅಂತ್ಯಗೊಳಿಸಲು ಇರಾನ್ ನೀಡಿದ್ದ ಪ್ರಸ್ತಾವನೆಗೆ ಅಮೆರಿಕ ಪ್ರತಿಕ್ರಿಯೆ ನೀಡಿದ್ದು, ಅದನ್ನು ಪ್ರಸ್ತುತ ಪರಿಶೀಲಿಸಲಾಗುತ್ತಿದೆ ಎಂದು ಇರಾನ್ ಸರ್ಕಾರದ ವಕ್ತಾರ ಇಸ್ಮಾಯಿಲ್ ಬಗಾಹಿ ತಿಳಿಸಿದ್ದಾರೆ. ಇಸ್ರೇಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇರಾನ್ ನೀಡಿರುವ ಪ್ರಸ್ತಾವನೆಯನ್ನು ತಾವು ಪರಿಶೀಲಿಸಿದ್ದು, ಇದು ಸ್ವೀಕಾರಾರ್ಹವಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇರಾನ್ ಈವರೆಗೆ ತನ್ನ ಕೃತ್ಯಗಳಿಗೆ ದೊಡ್ಡ ಮಟ್ಟದ ಬೆಲೆ ತೆತ್ತಿಲ್ಲ ಎಂದು ಹೇಳುವ ಮೂಲಕ ಅಧ್ಯಕ್ಷ ಟ್ರಂಪ್ ಅಮೆರಿಕದ ಕಠಿಣ ನಿಲುವನ್ನು ಪುನರುಚ್ಚರಿಸಿದ್ದಾರೆ. ಪ್ರಸ್ತುತ ಉಭಯ ದೇಶಗಳ ನಡುವಿನ ಮಾತುಕತೆಗಳು ಮಧ್ಯಸ್ಥಿಕೆದಾರರ ಮೂಲಕ ಪರೋಕ್ಷವಾಗಿ ನಡೆಯುತ್ತಿದ್ದು, ಕದನ ವಿರಾಮದ ಪ್ರಯತ್ನಗಳು ಇನ್ನೂ ಅನಿಶ್ಚಿತತೆಯಲ್ಲೇ ಮುಂದುವರೆದಿದೆ. ಅರ್ಜೆಂಟೀನಾದಿಂದ ಕೇಪ್ ವಾರ್ಡ್ಗೆ ಪ್ರಯಾಣಿಸುತ್ತಿದ್ದ ಎಂವಿ ಹೊಂಡಿಯಾಸ್ ಪ್ರವಾಸಿ ಹಡಗಿನಲ್ಲಿ ಹಂತ ವೈರಸ್ ಸೋಂಕು ಹರಡಿರುವ ಶಂಕೆಯಿದ್ದು, 3 ಸಾವನ್ನಪ್ಪಿದ್ದಾರೆ ಮತ್ತು 3 ಅಸ್ವಸ್ಥರಾಗಿದ್ದಾರೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಮೃತಪಟ್ಟವರಲ್ಲಿ 2 ಡಚ್ ಪ್ರಜೆಗಳಾಗಿದ್ದಾರೆ. ಹಂತ ವೈರಸ್ ಪ್ರಮುಖವಾಗಿ ಇಲಿಗಳಂತಹ ಪ್ರಾಣಿಗಳಿಂದ ಹರಡುವ ಸೋಂಕಾಗಿದ್ದು, ಇದು ಮಾರಣಾಂತಿಕ ಉಸಿರಾಟದ ಸಮಸ್ಯೆಯನ್ನು ಉಂಟುಮಾಡುತ್ತದೆ. ಸುಮಾರು 150 ಪ್ರಯಾಣಿಕರಿದ್ದ ಈ ಹಡಗು ಪ್ರಸ್ತುತ ಆಫ್ರಿಕಾದ ಕೇಪ್ ವಾರ್ಡ್ ದ್ವೀಪದ ಸಮೀಪವಿದ್ದು, ವೈದ್ಯಕೀಯ ತುರ್ತು ಪರಿಸ್ಥಿತಿಯನ್ನು ಎದುರಿಸುತ್ತಿದೆ. ಆರಂಭಿಕ ಲಕ್ಷಣಗಳಲ್ಲಿ ಜ್ವರ ಮತ್ತು ಸ್ನಾಯು ನೋವು ಕಂಡುಬರುತ್ತದೆಯಾದರೂ, ಇದು ಶ್ವಾಸಕೋಶದ ಮೇಲೆ ತೀವ್ರ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ನಿನ್ನೆ ರಾಂಚಿಯಲ್ಲಿ ನಡೆದ ಉಚ್ಚ ನ್ಯಾಯಾಲಯದ ವಕೀಲರ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆ

ಯಲ್ಲಿನ ಸವಾಲುಗಳು, ಸುಧಾರಣೆಗಳು ಮತ್ತು ವಕೀಲರ ಪಾತ್ರದ ಕುರಿತು ಚರ್ಚೆಗಳು ನಡೆದವು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ ತಂಡ 4 ವಿಕೆಟ್ಗಳ ರೋಚಕ ಜಯ ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 163 ರನ್ ಗಳಿಸಿತ್ತು. ಪ್ರತಿಯಾಗಿ ಗುಜರಾತ್ ತಂಡ 19.5 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 167 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿತ್ತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಲ್ಕು ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಗೆ ಕ್ಷಣಗಣನೆ. ಕರ್ನಾಟಕ ಸೇರಿದಂತೆ 6 ರಾಜ್ಯಗಳ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಉಪಚುನಾವಣೆಯ ಮತ ಎಣಿಕೆ. ಪ್ರಯಾಗ್ರಾಜ್ನಲ್ಲಿ ಉತ್ತರ ತಂತ್ರಜ್ಞಾನ ವಿಚಾರ ಸಂಕಿರಣ ಉದ್ಘಾಟಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹೋರ್ಮೋಸ್ ಜಲಸಂಧಿಯಲ್ಲಿ ಸಿಲುಕಿರುವ ವಾಣಿಜ್ಯ ಹಡಗುಗಳನ್ನು ಸುರಕ್ಷಿತವಾಗಿ ಹೊರತರಲು ಅಮೆರಿಕದಿಂದ ಪ್ರಾಜೆಕ್ಟ್ ಫ್ರೀಡಂ ಕಾರ್ಯಾಚರಣೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 4 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

ಸ್ನೇಹಿತ ಕಾಮನ ಬಿಲ್ಲು 101.3. ಎಸ್ ಸಾಮ್, ಇದೀಗ ಭಾವಸ್ಪಂದನ ಕಾರ್ಯಕ್ರಮದ ಮುಂದುವರೆದ ಭಾಗದಲ್ಲಿ ನಾವಿದ್ದೀವಿ. ಕನ್ನಡದ ಸಾಹಿತ್ಯದ ಪ್ರಮುಖ ಕವಿ ಹಾಗೆ ನಾಟಕಕಾರರಾಗಿರುವಂತಹ ಕಾದಂಬರಿಕಾರರು, ಅಷ್ಟೇ ಅಲ್ಲದೆ ಚಲನಚಿತ್ರ ನಿರ್ದೇಶಕರಾದ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ರಚನೆಯ ಭಾವಗೀತೆಗಳನ್ನು ಕೇಳ್ತಾ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಹೋಗೋಣ. ಎಸ್, ಇದೀಗ ನಿಮಗಾಗಿ ಸೊಗಸಾದ ಗೀತೆ ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿಯಾಗಿದೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ರಚನೆಯ ಈ ಹಾಡಿಗೆ ಮೈಸೂರು ಅನಂತಸ್ವಾಮಿಯವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಹಾಗೆ ಧ್ವನಿ ಕೂಡ ಮೈಸೂರು ಅನಂತಸ್ವಾಮಿ, ಶಿವಮೊಗ್ಗ ಸುಬ್ಬಣ್ಣ ಅವರು ನೀಡಿದ್ದಾರೆ. ಬನ್ನಿ ಈ ಹಾಡು ಕೇಳಿ ಬರೋಣ.

ಕನ್ನಡದ ಮುದಿ ಕುರು ಒಡೆದು ನೆತ್ತರು ಕೀವು ಸೋರಿತೋ, ನೆತ್ತರು

ಗಿಜಿ ಗಿಜಿ ಕೆಸರು.

ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸೊಗಸಾದ ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ರಚನೆಯ ಗೀತೆಗಳಂದ್ರೆ ಹಾಗೆ ನೈಜ ಘಟನೆಗಳನ್ನ ಆಧರಿಸಿ ಜನಪದ ಶೈಲಿಯಲ್ಲಿ ಜನರ ಮನಸ್ಸಿಗೆ ಮುಟ್ಟುವಂತಹ ಗೀತೆಗಳನ್ನ ಅವರು ರಚನೆ ಮಾಡ್ತಿದ್ರು ಅಂತ ಹೇಳ್ತಾ ಭಾವಸ್ಪಂದನ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೀವಿ. ಇನ್ನೊಂದು ಸೊಗಸಾದ ಗೀತೆ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ನಿಮಗಾಗಿ ಕಾಯ್ತಾ ಇದೆ. ಹಾಗಿದ್ರೆ ಮತ್ಯಾಕೆ ತಡ, ಭಾವಸ್ಪಂದನ ಕಾರ್ಯಕ್ರಮವನ್ನ ಈ ಹಾಡಿನೊಂದಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದಿದ್ದು ನಾನು ಆರ್ಜಿ ಪ್ರಿಯಾಂಕಾ ಸೋನಲ್. ಸರಿಯಾಗಿ 8 ಗಂಟೆಗೆ ಕೇಳಲಿದ್ದೀರಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಯನ್ನ. ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ ಚಂದ್ರಶೇಖರ್ ಅವರ ರಚನೆಯ ಮತ್ತೊಂದು ಸೊಗಸಾದ ಗೀತೆ. ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧು

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
5: ಸ್ನೇಹಿತರೆ, ನ್ಯೂ ಟ್ಯೂನ್ ಮಾಡಿ ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಸರಿಯಾಗಿ 8:33:45 ನಾವಿದ್ದೀವಿ. ಹಲೋ ಕರ್ನಾಟಕ ಕಾರ್ಯಕ್ರಮದ ಈ ಗುಡ್ ಟೈಮ್ ಅಲ್ಲಿ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ, ಹಾಗೆ ಶುಭೋದಯ ಶುಭ ಮುಂಜಾನೆ ಅಂತ ಹೇಳ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಬ್ಯೂಟಿಫುಲ್ ಹಾಡುಗಳು ಈಗಾಗಲೇ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ಹಾಗೆ ಇವತ್ತು ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಒಂದು ಟಾಪಿಕ್ ಜೊತೆಗೆ ನಾನು ಬಂದಿದ್ದೀನಿ. ಪ್ರತಿಯೊಬ್ಬರ ಜೀವನದಲ್ಲೂ ಇದು ಆಗೇ ಆಗಿರುತ್ತೆ. ಅದೇನು ಅನ್ನೋದ್ರ ಬಗ್ಗೆ ಈ ಹಾಡಿನ ನಂತರ ನಿಮಗೆ ಹೇಳ್ತಾ ಹೋಗ್ತೀನಿ. ಎಸ್, ಇದೀಗ ನಿಮಗೋಸ್ಕರ ಬ್ಯೂಟಿಫುಲ್ ಆಗಿರುವಂತಹ ಹಾಡು ರೆಡಿ ಆಗಿದೆ. ಹಾಗಿದ್ರೆ ಮತ್ತೆ ಯಾಕೆ ತಡ್ಡ? ದಿ ಡೆವಿಲ್ ಚಿತ್ರದ ಈ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ ಜೊತೆ ಆರ್ಜೆ ಪ್ರಿಯಾಂಕಾ ಸೋನಲ್.

ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಹಾಗೆ ಇವತ್ತಿನ ವಿಷಯ ತುಂಬ ಇಂಪಾರ್ಟೆಂಟ್ ಅಂತ ಕೂಡ ಹೇಳಿದ್ದೆ. ಏನಿರಬಹುದು ಅಂತ ನೀವು ಕೂಡ ಯೋಚನೆ ಮಾಡ್ತಿರ್ಬೋದಲ್ವಾ? ಎಸ್, ಪ್ರತಿಯೊಬ್ಬರ ಜೀವನದಲ್ಲೂ ಇದು ಇದೆ, ಆದರೆ ಅದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಅದು ಏನು ಅಂದರೆ ಸ್ಟ್ರೆಸ್. ಸ್ಟ್ರೆಸ್ ಅಂತ ಅಂದರೆ ನಾವು ಹೆಚ್ಚು ಯೋಚನೆ ಮಾಡ್ತೀವಿ, ಹಾಗೆ ಟೆನ್ಷನ್ ತಗೋತೀವಿ, ತುಂಬ ಪ್ರೆಷರ್ ತಗೋತೀವಿ. ವರ್ಕ್ ಆಗಿರ್ಬೋದು, ಸ್ಟಡೀಸ್ ಆಗಿರ್ಬೋದು, ಫ್ಯಾಮಿಲಿ, ಹೀಗೆ ಎಲ್ಲರಿಂದಲೂ ಕೂಡ ಸ್ಟ್ರೆಸ್ ಬರುತ್ತೆ. ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿಂತಿರುತ್ತೆ ಅಂತ ಹೇಳ್ತಾ ಇದ್ದೀಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ರೆಡಿ ಆಗಿದೆ. ಹಾಗಿದ್ರೆ ಮತ್ಯಾಕೆ ತಡ ಸ್ಪರ್ಶ ಚಿತ್ರದ ಈ ಹಾಡಿಗೆ ಧ್ವನಿಯಾಗಿದ್ದಾರೆ ಹರಿಹರನ್ ಹಾಗೂ ಚಿತ್ರ ಅವರು. ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ, ಹಂಸಲೇಖ ಅವರ ಸಂಗೀತ ಸಂಯೋಜನೆ ಇರುವ ಹಾಡು ನಿಮಗಾಗಿ.

ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಹಾಗೆ ಸ್ಟ್ರೆಸ್ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಸ್ಟ್ರೆಸ್ ಅಂತ ಅಂದ್ರೆ ಬ್ಯಾಡ್ ಅಂತ ಅಲ್ಲ, ಟೂ ಮಚ್ ಸ್ಟ್ರೆಸ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸಾಕಷ್ಟು ಸ್ಟ್ರೆಸ್ ಅನ್ನ, ಒತ್ತಡವನ್ನ ತೆಗೆದುಕೊಳ್ಳೋದನ್ನ ಕಡಿಮೆ ಮಾಡಬೇಕಾಗತ್ತೆ. ಇನ್ನು ಸ್ಟ್ರೆಸ್ ಬರೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಕೆಲಸದ ಒತ್ತಡ ಆಗಿರ್ಬೋದು, ಹಾಗೆ ಎಕ್ಸಾಮ್ಗಳ ಭಯ, ಹಣದ ಸಮಸ್ಯೆ, ಹಾಗೆ ಸಂಬಂಧಗಳಲ್ಲಿ ಬಿರುಕು, ಇವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಒತ್ತಡ ತರೋದಕ್ಕೆ ಒತ್ತಡ ತರುತ್ತೆ. ಹಾಗಾಗಿ ಇದನ್ನ ಇಗ್ನೋರ್ ಮಾಡಿದ್ರೆ ಅದು ನಾವು ಆರೋಗ್ಯವಾಗಿರ್ಬೋದು, ಹಾಗೆ ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿ ಜೀವನವನ್ನು ನಡೆಸ್ಬೋದು. ಇದನ್ನು ನಾವು ಸ್ಟ್ರೆಸ್ಸನ್ನು ನಾವು ತಗೊಂಡು ಹೋದರೆ ಸಾಕಷ್ಟು ರೋಗಗಳಿಗೂ ಕೂಡ ನಾವು ತುತ್ತಾಗ್ತೀವಿ ಅಂತ ಹೇಳ್ತಾ, ಹಾಗೆ ನಿಮಗೆ ಸ್ಟ್ರೆಸ್ ಬಂದಾಗ ನೀವು ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಮ್ಮ ನಂಬರ್ ಹೀಗಿದೆ, 9480901013, 9980109013 ನಿಮ್ಮ ಸಂದೇಶಗಳನ್ನು ಕಳಿಸಿ ಅಂತ ಹೇಳ್ತಾ, ಇದೀಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಕಾಯ್ತಾ ಇದೆ. ಹಾಗಿದ್ರೆ ಮತ್ಯಾಕೆ ತಡ, ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು, ನಿಮ್ಮೊಂದಿಗೆ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.

ಸ್ನೇಹಿತರೆ, ಈಗಷ್ಟೇ ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಸೊಗಸಾದ ಈ ಹಾಡನ್ನ ಕೇಳಿ ಬಂದ್ರಿ. ಸ್ನೇಹಿತರೆ, ಸ್ಟ್ರೆಸ್ ಬಗ್ಗೆ ಮಾತನಾಡ್ತಾ ಇದ್ವಿ, ಈಗಾಗಲೇ ನಮ್ಮ ಕೇಳುಗರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ, ಸ್ಟ್ರೆಸ್ ಹೇಗೆ ಕಡಿಮೆ ಮಾಡ್ಕೊಳ್ತೀವಿ ಅಂತ. ಅಂದು ಸಂಗೀತ ಕೇಳ್ತೀನಿ, ಪುಸ್ತಕಗಳನ್ನ ಓದ್ತೀನಿ, ಹಾಗೆ ಹಾಸ್ಯ ಕಾರ್ಯಕ್ರಮಗಳನ್ನ ನೋಡಿ ನಾನು ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೋತೀವಿ ಅಂತ ಹೇಳಿ ಮಂಜುನಾಥ್ ದಂಡಿನ್ ಶಿವರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಹಲೋ ಕರ್ನಾಟಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿದೆ ಅಂತ ಹೇಳಿ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾರ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಧನ್ಯವಾದಗಳು. ಹಾಗೆ ಚಂದ್ರಶೇಖರ್ ನಾಯಕ್ ಭೀಮಾ, ಜೀವನ್ ಭೀಮಾ ನಗರ ದಾವಣಗೆರೆಯಿಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ಗುಡ್ ಮಾರ್ನಿಂಗ್. ಹಾಗೆ ಬಿಂದು ಪ್ರಕಾಶ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ಯೂಟಿಫುಲ್ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಈ ಹಾಡನ್ನ ಕೇಳ್ತಾ ನೀವು ಕೂಡ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀಗ ನಿಮಗಾಗಿ ಮೂಡಿ ಬರ್ತಿರುವಂತಹ ಹಾಡನ್ನ ಕೇಳಿ ಆನಂದಿಸಿ. ಸ್ಟೇ ಟ್ಯೂನ್, ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳನ್ನ ಕೇಳ್ತಾ ಸ್ಟ್ರೆಸ್ ಕಡಿಮೆ ಮಾಡ್ತಾ ಹೋಗ್ತಾ ಇದೀವಿ. ಎಸ್, ನೀವು ಕೇಳಿಸುವಂತ ಹಾಡು, ನಿಮ್ಮ ಮಾತುಗಳು, ಇವು ಖಂಡಿತ ನಮ್ಮ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಜೊತೆಗೆ ಸಣ್ಣ ವಾಕ್ ಪುಸ್ತಕ ಓದಿ ಕೂಡ ಖುಷಿ ಪಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಮಾ ಸಾನ್ವಿ ಹೊಸನಗರದಿಂದ. ಖಂಡಿತವಾಗಿಯೂ ಹಾಡು ಕೂಡ ಒಂದ್ ರೀತಿಯ ಟಾನಿಕ್ ಅಂತಾನೆ ಹೇಳ್ಬೋದು. ಹಾಗೆ ಸ್ನೇಹಿತರೆ, ಸ್ಟ್ರೆಸ್ ಹೆಚ್ಚಾಗಿ ನಾವು ಬಾಡಿಗೆ ತೆಗೆಯುತ್ತಾ ಹೋದ್ರೆ ನಿದ್ರೆ ಬರಲ್ಲ, ಹೆಡ್ಡೇಕ್ ಆಗುತ್ತೆ, ಹಾಗೆ ಸಿಟ್ಟು ಬರುತ್ತೆ, ಇನ್ನು ಕಾನ್ಸಂಟ್ರೇಷನ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ರೆ ಚೆನ್ನಾಗಿ ಉಸಿರಾಡಬೇಕು, ಹಾಗೆ ಧ್ಯಾನ ಮಾಡಬೇಕು, ವಾಕಿಂಗ್ ಮಾಡಬೇಕು, ಮ್ಯೂಸಿಕ್ ಕೇಳಬೇಕು, ಅದರ ಜೊತೆಗೆ ಫ್ರೆಂಡ್ ಜೊತೆ ಮಾತಾಡೋದು ಕೂಡ ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ಹಾಗೆ ನೀವು ಸ್ಟ್ರೆಸ್ ರೆಡ್ಯೂಸ್ ಮಾಡಬೇಕು ಅಂದ್ರೆ ಇವಿಷ್ಟನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ಹಾಗೆ ಓವರ್ ಥಿಂಕಿಂಗ್ ಕಡಿಮೆ ಮಾಡಿ, ಇನ್ನು ಜಾಸ್ತಿ ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಹೋಗಿ. ಹಾಗೆ ನಿಮಗೆ ಕೆಲಸದಲ್ಲಿದ್ದಾಗ ರಿಲ್ಯಾಕ್ಸ್ ಅಂದರೆ ಟೈಮ್ನ ಸ್ವಲ್ಪ ಬ್ರೇಕ್ ತಗೊಳ್ಳಿ, ಎಲ್ಲಿಗಾದರೂ ಆಚೆ ಸುತ್ತಾಡೋಕೆ ಹೋಗಿ, ಹೊರಗಡೆ ಎಲ್ಲಾದರೂ ಒಳ್ಳೆಯ ಪ್ಲೇಸಸ್ಗಳಿಗೆ, ಪ್ರಕೃತಿ ಸೌಂದರ್ಯ ಸವಿಯೋದಕ್ಕೆ, ಈ ರೀತಿ ಹೋದಾಗ ಸ್ಟ್ರೆಸ್ ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ತಾ. ಸ್ಟ್ರೆಸ್ ಎಲ್ಲರಿಗೂ ಬರುತ್ತೆ, ಆದರೆ ಅದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ಹಾಗಾಗಿ ನೀವು ಕೂಡ ನಗ್ತಾ ಇರಿ, ಕಾಮ್ ಆಗಿರಿ, ಸ್ಟ್ರೆಸ್ ತಗೋಕೆ ಹೋಗಬೇಡಿ, ಹ್ಯಾಪಿ ಆಗಿರಿ ಅಂತ ಹೇಳ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಾನು ನಿಮ್ಮ ಜೊತೆ ಇದ್ದಿದ್ದು ಆರ್ಜೆ ಪ್ರಿಯಾಂಕಾ ಸೋನಲ್. ಕೊಟ್ಟಂತ ಮಾಹಿತಿ ಹಾಗೆ ಹಾಡುಗಳು ಇಷ್ಟ ಆಯಿತು ಅಂತ ಭಾವಿಸ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಶುಭೋದಯ. ವೆರಿ ವೆರಿ ಗುಡ್ ಮಾರ್ನಿಂಗ್. ನೀವು ಚುನ್ ಮಾಡಿ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಪಿಲ್ಲು. ಸಮಯ ಸರಿಯಾಗಿ 9:02:03. ನಾವಿದ್ದೀವಿ ಸಖತ್ ಸಾಂಗು ಕಾರ್ಯಕ್ರಮದ ಈ ಗುಡ್ ಟೈಮ್ ಅಲ್ಲಿ. ಸಖತ್ ಸಾಂಗು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ನಾನು ನಿಮ್ ಜೊತೆ ಇರೋದು ಆರ್ ಜೆ ಪ್ರಿಯಾಂಕಾ ಸೋನಲ್.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: ಸಕಸ್ ಸಾಂಗು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ, ಹಾಗೆ ಸಕಸ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬೇಕು ಅಂದ್ರೆ ಏನ್ ಮಾಡಬೇಕು? ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480910013, 9480010013. ಇದಕ್ಕೆ ನಿಮ್ಮ ಸಂದೇಶಗಳನ್ನು ಕಳಿಸಿ, ನಿಮ್ಮ ನೆಚ್ಚಿನ ಹಾಡು, ನಿಮ್ಮ ನೆಚ್ಚಿನ ಚಿತ್ರದ ಹೆಸರು, ಹಾಗೆ ನಿಮ್ಮ ಹೆಸರನ್ನು ಕೂಡ ಟೈಪ್ ಮಾಡಿ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಬ್ಯೂಟಿಫುಲ್ ಹಾಡು ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿಯಾಗಿದೆ. ಹಾಗಿದ್ರೆ ಮತ್ತ್ಯಾಕೆ ತಡ? ಯಾವ ಹಾಡಿಗಾಗಿ ನಮ್ಮ ಕೇಳುಗ ಮಿತ್ರರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ? ಹುಡುಗಾಟ ಚಿತ್ರದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಶಾನ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವಂತಹ ಈ ಹಾಡಿಗೆ ಕವಿರಾಜ್ ಅವರ ಸಾಹಿತ್ಯವಿದೆ, ಜೆಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ ಇರುವ ಹಾಡು ನಿಮಗಾಗಿ ಮೂಡಿಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3. ನಾನು ನಿಮ್ಮ ಜೊತೆ ಆಜಿ ಪ್ರಿಯಾಂಕಾ ಸೋನಲ್.

ಕಾರ್ಯಕ್ರಮದಲ್ಲಿ ನಿಮ್ ಜೊತೆಗೆ ನಾನೊಂದು ಲೈಟ್ ಟಾಪಿಕ್ ಬಗ್ಗೆ ಬಂದಿದ್ದೀನಿ, ಅದೇನಿರಬಹುದು. ಎಸ್, ಆಗೆಲ್ಲ ನಾವು ಮೆಸೇಜ್ಗಳನ್ನ ಮಾಡ್ತಾ ಇದ್ವಿ, ಅಂದರೆ ನಾರ್ಮಲ್ ಮೆಸೇಜ್ಗಳು. ಆದರೆ ಈಗ ತಂತ್ರಜ್ಞಾನ ಬದಲಾಗಿದೆ, ವಾಟ್ಸಪ್ ಮೆಸೇಜ್ಗಳನ್ನ ಮಾಡ್ತೀವಿ. ನೀವು ಈ ಡಿಫ್ರೆನ್ಸ್ನ ಅನುಭವಿಸಿದ್ದೀರಾ, ಯಾವ ರೀತಿ ನಿಮಗೆ ಡಿಫ್ರೆನ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಸಂಖ್ಯೆ ಹೀಗಿದೆ, 9480901013 9489010013. ಯಾವ ರೀತಿ ನೀವು ಬದಲಾವಣೆಯನ್ನ ಕಂಡಿದ್ದೀರಿ ವಾಟ್ಸಪ್ ಮೆಸೇಜ್ ಹಾಗೆ ನಾರ್ಮಲ್ ಮೆಸೇಜ್ ಅಲ್ಲಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬೇಕು ಅಂದ್ರೆ ಏನ್ ಮಾಡಬೇಕು? ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ಚಿತ್ರದ ಹೆಸರು, ಚಿತ್ರದ ಹಾಡಿನ ಸಾಲು, ಹಾಗೂ ನಿಮ್ಮ ಹೆಸರು ಮತ್ತು ನಿಮ್ಮ ಊರಿನ ಹೆಸರನ್ನ ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ ಇದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ಒಂದೇ ರೂಪ ಎರಡು ಗುಣ ಚಿತ್ರದ ಈ ಹಾಡಿಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಅವರು ಹಾಗೂ ಆರ್ ಎನ್ ಜಯಗೋಪಾಲ್. ಈ ಒಂದು ಹಾಡಿಗೆ ಸಾಹಿತ್ಯವನ್ನ ಬರೆದಿದ್ದಾರೆ. ಬನ್ನಿ ಈ ಹಾಡನ್ನ ಕೇಳಿ ಎಂಜಾಯ್ ಮಾಡಿ.

ಸಕಸ್ ಸಾಂಗು ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ, ಅದರಲ್ಲೂ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಎಸ್ ಸ್ನೇಹಿತರೆ, ಹಾಗೆ ಸಕಸ್ ಸಾಂಗು

ಅಣ್ಣ ಸಂದೇಶವನ್ನ ಕಳಿಸಿದ್ದಾರೆ. ಬೋಪಾ ವೆಂಕಟೇಶ್ ಅವರು, ಲಕ್ಷ್ಮೀ, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತಾ ಅವರು ಸಂದೇಶವನ್ನ ಕಳಿಸಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಆಗ ಕೀಪ್ಯಾಡ್ ಮೊಬೈಲ್ ಇತ್ತು, ವಾಟ್ಸಪ್ ಇರಲಿಲ್ಲ. ಟೆಕ್ಸ್ಟ್ ಮೆಸೇಜ್ಗಳ ಮೂಲಕ ಸ್ನೇಹಿತರಿಗೆ ಹಾಗೆ ಆಕಾಶವಾಣಿಗೆ ಸಂದೇಶವನ್ನು ಕಳಿಸ್ತಾ ಇದ್ವಿ. ಆಗ ಒಂದು ಮೆಸೇಜ್ ಆಕಾಶವಾಣಿಗೆ ಕಳಿಸೋದಕ್ಕೆ 6 ರೂಪಾಯಿ ಖರ್ಚಾಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹೌದು, ಆಗೆಲ್ಲ ಟೆಕ್ಸ್ಟ್ ಮೆಸೇಜ್, ನಾರ್ಮಲ್ ಮೆಸೇಜ್ಗಳಿಗೆ ಅಮೌಂಟ್ ಕಟ್ಟಾಗ್ತಾ ಇತ್ತು. ಈಗ ವಾಟ್ಸಪ್ ಮೆಸೇಜ್ಗಳು ಫ್ರೀ ಇದ್ದಾವೆ, ಆದರೆ ಸಾಕಷ್ಟು ವ್ಯತ್ಯಾಸವನ್ನು ಕಾಣ್ತಾ ಇದ್ದೀವಿ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ಪ್ರತಿಮಾ ಸಾನ್ವಿ ಅವರು. ನಿಜ ಮೇಡಮ್, ಒಂದಿನಕ್ಕೆ ಇಷ್ಟು ಸಂದೇಶ ಅಂತ ಇರ್ತಾ ಇತ್ತು, ದಿನದ ಕೆಲಸದ ಮಧ್ಯೆ ಸ್ವಲ್ಪ ಮನರಂಜನೆ ಇರಬೇಕು, ಅತಿ ಆದರೆ ಅಮೃತವೂ ವಿಷ ಆಗುತ್ತೆ ಅಲ್ವಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಸ್, ಸಾಕಷ್ಟು ಮೆಸೇಜ್ಗಳು ಇದ್ವು, ಆಗ ಅಮೌಂಟ್ ಕೂಡ ಕಟ್ಟಾಗ್ತಾ ಇತ್ತು. ಇನ್ನೊಂದು ಅಂತ ಅಂದ್ರೆ, ಮೆಸೇಜ್ಗಳು ಮಾಡುವಾಗ ಲಿಮಿಟೇಷನ್ ಕೂಡ ಇರ್ತಾ ಇತ್ತು. 100 ಮೆಸೇಜ್ ಒನ್ ಡೇಲಿ ಮಾಡಬೇಕು ಅನ್ನೋ ಕಾರಣಕ್ಕೆ ಎಷ್ಟೋ ಮೆಸೇಜ್ಗಳನ್ನ ಕಳಿಸಿದ್ದುಂಟು. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಮಹೇಶ್ ವಿಜಯನಗರದಿಂದ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಮಸ್ತೆ ಕಾಮನಬಿಲ್ಲು ಅಂತ ಹೇಳ್ತಾ ಇದ್ದಾರೆ ವೇದ ಶಿವಕುಮಾರ್ ಹಾಸನದಿಂದ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲ ಸಂದೇಶಕ್ಕೆ. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸನೀಕ್ಷಾ ಚಿಕ್ಕಬಳ್ಳಾಪುರದಿಂದ ಸಂದೇಶವನ್ನ ಕಳಿಸಿ. ಇನ್ನು ಕಲ್ಲಹಳ್ಳಿಯಿಂದ, ಶಿವಮೊಗ್ಗದಿಂದ ರಾಜಪ್ಪ, ಪದ್ಮಾ, ಚಿರಂಜೀವಿ, ಯಶಸ್ವಿನಿ ಹಾಗೂ ಕುಸುಮಶ್ರೀ ಮರಿಭೈರ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರಿಗೆಯಿಂದ ಶಿವಲಿಂಗಪ್ಪ, ಭಾಗ್ಯಜ್ಯೋತಿ ಹಾಗೂ ಭದ್ರೆ ಬಂಧುಗಳು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ರಾಜೇಶ್ವರಿ ತರೀಕೆರೆಯಿಂದ ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ವಿಜಯನಗರ ಜಿಲ್ಲೆ ಹರಪ್ಪನಹಳ್ಳಿ ತಾಲೂಕಿನಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ ಬಸವರಾಜ್ ಅವರು. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಾಯಚೂರಿನಿಂದ ಲಾವಣ್ಯ ನರಸಿಂಹಾರೆಡ್ಡಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ನಾಗೇಂದ್ರ ತಾವರ್ಕೆರೆ ಕುಣಿಗಲ್ ತಾಲೂಕಿನಿಂದ ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ಕಾರ FM ಶುಭೋದಯ ಅಂತ ಪದ್ಮಾವತಿ ಹುಬ್ಬಳ್ಳಿಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ಸಂದೇಶವನ್ನ ಕಳಿಸಿದ್ದಾರೆ ಅನುಷಾ ಅವರು, ಸಂದೇಶವನ್ನ ಕಳಿಸಿದ್ದಾರೆ ಯಲಹಂಕದಿಂದ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಹರೀಶ್ ಮಲ್ಲೇಶ್ವರ್ ಅವರು. ನಿಮ್ಮ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದೆ ಅಂತ ಹೇಳ್ತಾ. ಹಾಗೆ ಇವತ್ತು ಕನ್ನಡ ಚಿತ್ರರಂಗದ ನಟ, ನಿರ್ಮಾಪಕ, ನಿರ್ದೇಶಕ ಆದಿತ್ಯ ಅವರ ಹುಟ್ಟುಹಬ್ಬ ಇದೆ, ಅವರಿಗೆ ಶುಭಾಶಯಗಳನ್ನ ತಿಳಿಸಿ ಅಂತ ಹೇಳಿ. ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲಾ ತೇಲಿ ಮನೆಯವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತ ಅವರಿಗೆ, ನಟ ಆದಿತ್ಯ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ. ಹಾಗೆ ಅವರು ಮತ್ತಷ್ಟು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇನ್ನೂ ಹೆಚ್ಚು ಹೆಚ್ಚಿನ ಸಿನಿಮಾಗಳನ್ನ ನೀಡಲಿ ಅಂತ ಹೇಳಿ ಶುಭ ಹಾರೈಸ್ತಾ. ಅವರಿಗೋಸ್ಕರ ಇದೀಗ ಸೂಪರ್ ಡೂಪರ್ ಆಗಿರುವಂತ ಆದಿ ಚಿತ್ರದ ಹಾಡು ಮೂಡಿ ಬರ್ತಾ ಇದೆ. ಈ ಒಂದು ಹಾಡಿಗೆ ವಿಜಯ್ ಅವರು ಧ್ವನಿಯಾಗಿದ್ದಾರೆ, ಕವಿರಾಜ್ ಅವರ ಸಾಹಿತ್ಯವಿದೆ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇರುವ ಹಾಡು ನಿಮಗಾಗಿ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಇದು ಆಕಾಶವಾಣಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸಕಸ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಸಮಯ ಸರಿಯಾಗಿ 9:28:33 ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂದೇಶಗಳನ್ನ ನಮ್ಮ ಸ್ನೇಹಿತರು ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಒಮ್ಮೆ ಕಣ್ಣು ಹಾಯಿಸ್ತಾ ಹೋಗೋಣ. ನಮಸ್ಕಾರ ರೀ, SMS ಗೋ ವಾಟ್ಸಪ್ ಮೆಸೇಜ್ಗೋ ಅನ್ನೋದಕ್ಕಿಂತ ಅಂಚೆಯಲ್ಲಿ ಬರುವಂತಹ ಸಂದೇಶಕ್ಕೆ ತುಂಬಾ ಬೆಲೆ ಇತ್ತು. ಮೊದಲು ನಾವು ಚಿಕ್ಕವರಿದ್ದಾಗ ಪ್ರತಿ ರವಿವಾರ ಹಾಗೆ ಬುಧವಾರ ಧಾರವಾಡದ ಬಾನುಲಿಯಲ್ಲಿ ಅಭಿಲಾಷಾ ಪ್ರಸಾರವಾಗ್ತಾ ಇತ್ತು. ಆಗ 10 ಪೈಸೆ ಅಂಚೆ ಕಾಗದದಲ್ಲಿ ಕೋರಿಕೆಯನ್ನ ಕಳಿಸ್ತಾ ಇದ್ವಿ ಅಂತ ಹೇಳ್ತಾ ಇದ್ರೆ, ಎಸ್, ಆಗೆಲ್ಲ ಅಂಚೆ ಸಾಕಷ್ಟು ಉಪಯೋಗಕ್ಕೆ ಬರ್ತಾ ಇತ್ತು, ಈಗೆಲ್ಲ ಅಂಚೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಆದರೆ ನಾನು ಹೇಳ್ತಾ ಇರುವಂಥದ್ದು ಇವತ್ತು ಮೆಸೇಜ್ ಹಾಗೆ ವಾಟ್ಸಪ್ ಮೆಸೇಜಲ್ಲಿ ಸಾಕಷ್ಟು ಡಿಫ್ರೆನ್ಸನ್ನು ನಾವು ನೋಡಿದ್ದೀವಿ ಅಂತ ಹೇಳಿ. ಯಾಕಂದರೆ ನಾವು ನಾರ್ಮಲ್ ಮೆಸೇಜನ್ನು ಮಾಡ್ತಾ ಬಂದಿರೋರು, ಹಾಗೆ ವಾಟ್ಸಪ್ ಮೆಸೇಜ್ಗೂ ಕೂಡ ಈಗ ಅಡಿಕ್ಟ್ ಆಗಿದ್ದೀವಿ. ಸೊ ಆ ಡಿಫ್ರೆನ್ಸ್ ನಿಮಗೆ ಯಾವ ರೀತಿ ಇತ್ತು ಅಂತ ಕೇಳ್ತಾ ಇದ್ದೀನಿ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಬೆಳಗಿನ ಶುಭೋದಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ನೇತ್ರಾವತಿ ಮಹೇಶ್ ಟಿ, ಮೇಲ್ಕೋಟೆ ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಲಕ್ಷ್ಮೀಕಾಂತ್ ಕಾಮಾಕ್ಷಿಪಾಳ್ಯದಿಂದ ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ನಮಸ್ತೆ ಶುಭೋದಯಗಳು ಅಂತ ಹೇಳ್ತಾ ಇದ್ದಾರೆ ಯಾರಿದು, ಶರತ್ ಬೇಲೂರ್ ಅವರು ಸಂದೇಶವನ್ನ ಕಳಿಸಿ. ಇನ್ನು NG ಬಸವರಾಜ್ ಅವರು ಕೂಡ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಮೇಡಮ್ ಬೆಳಗಿನ ಶುಭೋದಯ ಅಂತ ಹೇಳಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಶ್ರೀಕಾಂತ್ ಪೂಜಾರ್ ಮುಂಡರ್ಗಿಯಿಂದ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಗಗನ್ ರಾಜ್ಕುಮಾರ್ ಮಾರಿಕಣಿವೆ ಹಿರಿಯೂರು ತಾಲೂಕು ಅಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಮೆಸೇಜ್ಗೆ

ಧನ್ಯವಾದಗಳು. ಹಾಗೂ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಯಾರಿದು ವಿನೋದನ ಅವರು ಕೂಡ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕಾಗಿ. ಹಾಗೆ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಬ್ಯೂಟಿಫುಲ್ ಹಾಡುಗಳು ನಮ್ಮ ಪ್ಲೇಲಿಸ್ಟಲ್ಲಿ ಈಗಾಗಲೇ ರೆಡಿ ಆಗಿದೆ. ಹಾಗೆ ಮೆಸೇಜ್ ಬಗ್ಗೆ ಮಾತಾಡೋದಾದರೆ, ಮೆಸೇಜ್ ಅಂತ ಅಂದರೆ ಶಾರ್ಟ್ ಮೆಸೇಜ್ ಸರ್ವಿಸ್ ಅಂತ. ಇದಕ್ಕೆ ನಮಗೆ ಇಂಟರ್ನೆಟ್ ಬೇಕಾಗಿರಲಿಲ್ಲ, ಹಾಗೆ ಸಿಮ್ ನೆಟ್ವರ್ಕ್ ಇದ್ದರೆ ಸಾಕಾಗ್ತಾ ಇತ್ತು. ಸಿಂಪಲ್ ಆಗಿ ಟೆಕ್ಸ್ಟ್ ಮಾಡ್ತಾ ಇದ್ರೆ, ಅಂದರೆ ಬ್ಯಾಲೆನ್ಸ್ ಮೆಸೇಜು, OTP ಅಲರ್ಟ್ ಆಗಿರ್ಬೋದು, ಈ ರೀತಿ ಇವೆಲ್ಲವೂ ಕೂಡ ಬರ್ತಾ ಇತ್ತು. ಹಾಗೆ ನಾವು ಕೂಡ ಮೆಸೇಜ್ ಅನ್ನ ಕಳಿಸ್ತಾ ಇದ್ವಿ. ಹಾಗೆ ಈಗ ವಾಟ್ಸಪ್ ಅಂತಂದ್ರೆ ಪಾಪ್ಯುಲರ್ ಆಗಿರುವಂಥದ್ದು ವಾಟ್ಸಪ್ ಮೆಸೇಜು, ಅದಕ್ಕೆ ಇಂಟರ್ನೆಟ್ ಬೇಕಾಗುತ್ತೆ. ಹಾಗೆ ಟೆಕ್ಸ್ಟು, ಫೋಟೋ, ವಿಡಿಯೋ ಕಾಲು ಇವೆಲ್ಲ ಕೂಡ ಮಾಡಬಹುದು. ಹಾಗೆ ಗ್ರೂಪ್ ಚಾಟ್ ಕೂಡ ಈಗ ಡೆವಲಪ್ ಆಗಿದೆ ಸಾಫ್ಟ್ವೇರು. ಹಾಗಾಗಿ ಎಲ್ಲರೂ ಕೂಡ ಇದೀಗ ನಾರ್ಮಲ್ ಮೆಸೇಜ್ಗಿಂತ ಜಾಸ್ತಿ ವಾಟ್ಸಪ್ ಮೆಸೇಜನ್ನೇ ಯೂಸ್ ಮಾಡ್ತಾರೆ. ನಿಮಗೂ ಕೂಡ ಈ ರೀತಿಯ ಡಿಫ್ರೆನ್ಸ್ ಏನಾಗಿದೆ, ಹಾಗೆ ನಾರ್ಮಲ್ ಮೆಸೇಜ್ ಬೆಸ್ಟ್ ಅಥವಾ ವಾಟ್ಸಪ್ ಮೆಸೇಜ್ ಬೆಸ್ಟ್ ಅನ್ನೋದ್ರ ಬಗ್ಗೆ ನಮಗೆ ಸಂದೇಶವನ್ನು ಕಳಿಸಿ ತಿಳಿಸಿ. ಹಾಗೆ ನಿಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಅಂತ ಅಂದರೆ 9480909013 9480109013ಗೆ ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ, ನಿಮಗೋಸ್ಕರ ಬ್ಯೂಟಿಫುಲ್ ಹಾಡು ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿ ಆಗಿದೆ. ಹಾಗಿದ್ರೆ ಮತ್ಯಾಕೆ ತಡ, ಯಾವ ಹಾಡಿಗಾಗಿ ನಮ್ಮ ಕೇಳುಗರು ಸಂದೇಶವನ್ನ ಕಳಿಸಿದ್ದಾರೆ, ಕಲಾವಿದ ಚಿತ್ರದ ಹಾಡಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಈ ಒಂದು ಹಾಡಿಗೆ ಧ್ವನಿ ನೀಡಿದ್ದಾರೆ ಮನು ಅವರು. ಹಾಗೆ ಹಂಸಲೇಖಾ ಅವರ ಸಾಹಿತ್ಯ ಸಂಗೀತ ಸಂಯೋಜನೆ ಇರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೀವಿ. ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳ್ತಾ, ಹಾಗೆ ಯಾರೆಲ್ಲ ಸಂದೇಶವನ್ನ ಕಲಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಬಸವರಾಜ್ ಅವರು ಸಂದೇಶವನ್ನ ಕಲಿಸಿ ಹೇಳ್ತಾ ಇದ್ದಾರೆ, ಇಂದಿನ ಕಾಲಕ್ಕೆ ನಾರ್ಮಲ್ ಮೆಸೇಜ್ಗಿಂತ ವಾಟ್ಸ್ಆಪ್ ಮೆಸೇಜ್ ಉತ್ತಮ. ಇದರಲ್ಲಿ ಫೋಟೋಸು, PDF ಫೈಲ್ಸು, ಮುಖ್ಯವಾದಂತಹ ದಾಖಲೆಗಳನ್ನ ಕಳಿಸಬಹುದು, ಹಾಗೆ ಗ್ರೂಪ್ ಮಾಡಿ ಕೂಡ ಕಳಿಸಬಹುದು, ತುಂಬಾ ಅನುಕೂಲಕರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ಶರತ್ ಹಾಗೂ ಪದ್ಮಜಾ ಭೀಡೆ ಹಂಪಿನಗರ ಬೆಂಗಳೂರಿನಿಂದ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ರವಿಕುಮಾರ್ ಗೌಡ ತುರುವೇಕೆರೆಯಿಂದ. ಏನೋ ನಮಸ್ಕಾರ ಮೇಡಮ್, ಹಾಡುಗಳು ಪ್ರಸಾರ ಆಗ್ತಾ ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಪಾರ್ವತಿ ರಡ್ಡೇರ್ ಬಂಕಾಪುರದಿಂದ, ಹಾವೇರಿ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಸಂದೇಶವನ್ನ ಕಳಿಸಿದ್ದಾರೆ ಯಾರಿದು, ಅಶ್ವಿನಿ ವಾಣಿಶ್ರೀ ವೇದಾಂತ ಕಮತೆ ಚಿಕ್ಕೋಡಿ ತಾಲೂಕಿನ ಕರಗಾಂವ್ ಗ್ರಾಮದಿಂದ. ನಮಗೂ ಒಂದು ಸಾಂಗ್ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇದು ನಿಮ್ಮದೇ ನೆಚ್ಚಿನ ಕಾರ್ಯಕ್ರಮ, ನಿಮ್ಮ ಇಷ್ಟದ ಹಾಡುಗಳೇ ಪ್ಲೇ ಆಗ್ತಾ ಇದ್ದಾವೆ. ಹಾಗೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ ಇವರು ಕೂಡ ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಾ ಬೆಳಗಾವಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಪರಶುರಾಮ್ ಅವರು. ಹಾಗೆ ಹಳೆಯ ಫೋನ್ನಲ್ಲಿ ಜಾಸ್ತಿ ಒತ್ತಬೇಕಾಗಿತ್ತು, ಚಂದದ ಸೌಂಡ್ ಬರ್ತಾ ಇತ್ತು, ಈಗ ಅಂಗೈಲಿದೆ ಜಗತ್ತು. ಈ ಸಮಯದಲ್ಲಿ ನಾನು ನೆನಪು ಮಾಡ್ಕೊಳ್ಳೋ ಹಾಡು ಅಂದರೆ ಐಲು ಐಲು ಕೈಲಿದ್ರೆ ಮೊಬೈಲು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅನುಷಾ ಅವರು. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ಸಂದೇಶವನ್ನ ಕಳಿಸಿದ್ದಾರೆ ಬಿಂದು ಪ್ರಕಾಶ್ ಅವರು. ಎಸ್, ನಿಮ್ಮ ಸಂದೇಶಗಳಿಗೆ ಧನ್ಯವಾದಗಳು ಅಂತ ಹೇಳ್ತಾ ನಿಮ್ಮ ಇಷ್ಟದ ಹಾಡುಗಳು ಈಗಾಗಲೇ ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿ ಆಗಿದೆ. ಹಾಗೆ ಸ್ನೇಹಿತರೆ, ವಾಟ್ಸಪ್ ಮೆಸೇಜ್ ಹಾಗೆ ನಾರ್ಮಲ್ ಮೆಸೇಜ್ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಬೇಸಿಕ್ ಆಗಿ ನಾವು ಮಾಡುವಂತಹ ಮೆಸೇಜು, ಇನ್ನೊಂದು ಸ್ಮಾರ್ಟ್ ಆಗಿ ಮಾಡುವಂತಹ ಮೆಸೇಜ್ ಅದು. ಹಾಗಾಗಿ ಸಾಕಷ್ಟು ಡಿಫ್ರೆನ್ಸ್ ಇದೆ. ಈಗ ಹೇಳಬೇಕಂದ್ರೆ ನಾರ್ಮಲ್ ಮೆಸೇಜ್ ನಮಗೆ ಯಾವಾಗ ನೆನಪಾಗುತ್ತೆ ಅಂದರೆ OTP ಬಂದಾಗ ಆ ಒಂದು ಬೀಪ್ ಸೌಂಡ್ ಬರುತ್ತಲ್ಲ, ಆ ಟೈಮಲ್ಲಿ ನಮಗೆ ನಾರ್ಮಲ್ ಮೆಸೇಜ್ ಇದೆಯಾ ಅನ್ನೋದು ನೆನಪಾಗುತ್ತೆ. ಅದರ್ವೈಸ್ ಬ್ಯಾಂಕ್ ಏನಾದರೂ ನಾವು ಅಮೌಂಟ್ ಡ್ರಾ ಮಾಡಿಕೊಂಡಾಗ ಅಥವಾ ಬ್ಯಾಂಕ್ದು ಏನು ಬ್ಯಾಲೆನ್ಸ್ಗಳು ಚೆಕ್ ಆದಾಗ ಅದು ಮೆಸೇಜ್ ಬರುತ್ತೆ. ಅದು ಬಿಟ್ಟರೆ ಹೆಚ್ಚಾಗಿ ನಾವು ವಾಟ್ಸಪ್ಪನ್ನೇ ಯೂಸ್ ಮಾಡ್ತೀವಿ. ಹಾಗೆ ವಿಡಿಯೋ ಕಾಲ್ ಹಾಗೆ ಗ್ರೂಪ್ ಚಾಟ್ ಮಾಡೋದಕ್ಕೂ ಕೂಡ ನಾವು ವಾಟ್ಸಪ್ಪನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಈಗಲೂ ಕೂಡ ನಮಗೆ SMS, ನಾರ್ಮಲ್ SMS ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಇದೆ, ಬ್ಯಾಂಕ್ ಅಲರ್ಟ್ಸು ಹಾಗೆ OTP ಬಂದಾಗ. ಇನ್ನು ವಾಟ್ಸಪ್ ಅಂತ ಅಂದರೆ ಫನ್ ಕಮ್ಯುನಿಕೇಷನ್ ಆಗಿರ್ಬೋದು, ಫಾಸ್ಟ್ ಕಮ್ಯುನಿಕೇಷನ್ಗೆ ವಾಟ್ಸಪ್ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದ್ದಾಗೆ ನಾವು ಕೂಡ ಅಪ್ಡೇಟ್ ಆಗಲೇಬೇಕಾಗತ್ತೆ. ಸ್ನೇಹಿತರೆ, ಮತ್ತಷ್ಟು ಹಾಡುಗಳು ನಿಮಗಾಗಿ ಮೂಡಿ

ಸಕಸ್ ಸಾಂಗ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳ್ತಾ ಸಾಗ್ತಾ ಇದ್ದೀವಿ. ಹಾಗೆ ಇವತ್ತು ಅಂತಾರಾಷ್ಟ್ರೀಯ ಅಗ್ನಿಶಾಮಕ ಸಿಬ್ಬಂದಿ ದಿನಾಚರಣೆ. ಸೊ

ಬೆಂಕಿ ಅವಘಡಗಳ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಸಾರ್ವಜನಿಕರನ್ನ ರಕ್ಷಿಸುವಂತಹ ಅಗ್ನಿಶಾಮಕ ಸಿಬ್ಬಂದಿಯವರ ತ್ಯಾಗ ಮತ್ತು ಸೇವೆಯನ್ನ ಗೌರವಿಸುವಂತಹ ದಿನವಾಗಿದೆ. ಅವರಿಗೆಲ್ಲರಿಗೂ ಕೂಡ ಶುಭಾಶಯವನ್ನ ತಿಳಿಸ್ತಾ ಹಾಗೆ ಅಂತಾರಾಷ್ಟ್ರೀಯ ಅಗ್ನಿಶಾಮಕ ಸಿಬ್ಬಂದಿ ದಿನದ ಯಾಕೆ ಆಚರಣೆ ಮಾಡ್ತೀವಿ ಅಂತ ನೋಡೋದಾದ್ರೆ ಅಗ್ನಿಶಾಮಕ ಸಿಬ್ಬಂದಿಯ ಧೈರ್ಯ ಹಾಗೆ ಅವರ ಬದ್ಧತೆ ಮತ್ತೆ ಅವರು ಪಡುವಂತಹ ಕಷ್ಟಗಳನ್ನ ಗುರುತಿಸಿ 1999 ಈ ದಿನವನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. ಬೆಂಕಿಯೊಂದಿಗೆ ಹೋರಾಡುವಂತಹ ವೀರರಿಗೆ ಗೌರವ ಸಲ್ಲಿಸುವಂತಹ ದಿನ. ಅವರಿಗೆಲ್ಲರಿಗೂ ಕೂಡ ಗೌರವವನ್ನ ಸಲ್ಲಿಸ್ತಾ ನಮ್ಮ ಸುರಕ್ಷತೆಯಲ್ಲಿ ನಾವಿರೋಣ ಅಂತ ಹೇಳ್ತಾ ಇದೀಗ ಮತ್ತೊಂದು ಬ್ಯೂಟಿಫುಲ್ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಎಸ್ ಸ್ನೇಹಿತರೆ, ಸಕ್ಕಸ್ ಹಂಗು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೀವಿ. ಎಸ್, ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಮತ್ತೊಮ್ಮೆ ನೋಡೋಣ. ಗುಡ್ ಮಾರ್ನಿಂಗ್, ಶುಭೋದಯ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ಶ್ರೀನಿವಾಸ್ ಬೆಂಗಳೂರಿನಿಂದ, ಹಾಗೆ ಬಸವರಾಜ ಕೊಳಕಿ ಗೋಕಾಕ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಇಮೇಲ್ ಮಾಡೋದಕ್ಕಿಂತ ವಾಟ್ಸಪ್ ಮೆಸೇಜ್ ನನಗೆ ಈಸಿ ಆಗುತ್ತೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಯಾರಿದು ನಂಬರ್ ಎಂಡಿಂಗ್ ವಿತ್ 3548. ಹಾಗೂ ಸಕಸಾಂಗು ಕಾರ್ಯಕ್ರಮ ಪ್ರಸಾರ ಮಾಡಿದ ಹಾಡುಗಳೆಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ರೋಹಿಣಿ ಅವರು. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ, ಹಾಗೆ ಸಕಸಾಂಗು ಕಾರ್ಯಕ್ರಮದಲ್ಲಿ ಕೊನೆಯ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ. ಇಷ್ಟೊತ್ತು ನಾನು ನಿಮ್ಮ ಜೊತೆ ಇದ್ದಿದ್ದು ಆರ್ಜೆ ಪ್ರಿಯಾಂಕಾ ಸೋನಲ್. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.

0: ಸ್ನೇಹಿತರೇ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 10:02:44 ನಾವಿದ್ದೀವಿ. ಸಿನಿಚ್ ಡೇ ಕಾರ್ಯಕ್ರಮದ ಈ ಗುಡ್ ಟೈಮ್ ಅಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
3: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
2: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
4: ಸಣ್ಣ ತೆರೆಯ ಧಾರಾವಾಹಿ ನೆನಪು,
2: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಶುಭೋದಯ ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇವತ್ತು ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಏನು ವಿಶೇಷತೆ ಇರಬಹುದು ಅಂತ ಅನಿಸ್ತಿರ್ಬಹುದಲ್ವಾ? ಎಸ್ ಒಬ್ಬ ಮನುಷ್ಯನ ಹಾಗೆ 7 ಜನ ಇರ್ತಾರೆ ಅಂತ ಹೇಳಿ ಕೇಳಿದ್ವಿ. ಹಾಗೆ 7 ಜನನ ನಾವು ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸಿನಿಮಾಗಳಲ್ಲಿ ಇಬ್ರನ್ನಂತೂ

ಖಂಡಿತ ನೋಡ್ತೀವಿ. ದ್ವಿಪಾತ್ರಗಳಲ್ಲಿ ತಂದೆ ಮಗನಾಗಿ, ಅಣ್ಣ ಹಾಗೆ ಸಹೋದರನಾಗಿ, ಜೊತೆಗೆ ಸ್ನೇಹಿತರಾಗಿ ಈ ರೀತಿ ದ್ವಿಪಾತ್ರಗಳಲ್ಲಿ ನಟನೆ ಮಾಡಿರೋದನ್ನು ನಾವು ನೋಡಿದ್ದೀವಿ. ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದ ಮೇನ್ ಟಾಪಿಕ್ ಅದೇ, ದ್ವಿಪಾತ್ರಗಳಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ದ್ವಿಪಾತ್ರಗಳಲ್ಲಿ ನಡೆಸಿದಂಥ ಚಿತ್ರಗಳು, ಹಾಗೆ ಆ ಚಿತ್ರಗಳಲ್ಲಿನ ಹಾಡುಗಳನ್ನು ಕೇಳ್ತಾ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಸಾಗೋಣ. ಹಾಗೆ ನಿಮಗೆ ಕನ್ನಡ ಚಿತ್ರರಂಗದಲ್ಲಿ ದ್ವಿಪಾತ್ರ ಚಿತ್ರಗಳಲ್ಲಿ ಯಾವ ಚಿತ್ರ ನಿಮಗೆ ತುಂಬ ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು. 9480909013 9410090103ಗೆ ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ, ಇದೀಗ ದ್ವಿಪಾತ್ರ ಚಿತ್ರಗಳ ಬಗ್ಗೆ ಮಾತನಾಡೋದಾದರೆ, ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ದ್ವಿಪಾತ್ರ ಚಿತ್ರಗಳು ಬಂದು ಹೋಗಿದ್ದಾವೆ. ಅಭಿನಯದ ಚಿತ್ರಗಳು ಅಂದರೆ ದ್ವಿಪಾತ್ರ ಅಭಿನಯದ ಚಿತ್ರಗಳು ದಶಕಗಳಿಂದ ಕೂಡ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಜನಪ್ರಿಯವಾಗಿರುವಂಥದ್ದು. ಹಾಗೆ ಈ ಒಂದು ದ್ವಿಪಾತ್ರ ಚಿತ್ರಗಳು ಯಾಕೆ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ, ಸ್ಟಾರ್ ನಟರು ತಮ್ಮ ಕೌಶಲ್ಯವನ್ನು ತೋರಿಸೋದಕ್ಕೆ ಇದು ಒಂದು ರೀತಿಯ ಗುಡ್ ಅಂತಲೇ ಹೇಳ್ಬೋದು. ಇಂತಹ ಪಾತ್ರಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ರು. ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಈಗಿನ ಕಾಲದ ಜನರೇಷನ್ ಹೀರೋಗಳು ಕೂಡ ಈ ದ್ವಿಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಎಸ್, ಇದರ ಬಗ್ಗೆ ಮಾತು ಮಾಹಿತಿ ಮುಂದುವರಿಯುತ್ತೆ ಈ ಒಂದು ಬ್ಯೂಟಿಫುಲ್ ಹಾಡಿನ ನಂತರ.

ಸ್ನೇಹಿತರೆ, ಈಗಷ್ಟೇ ಕೇಳಿ ಬಂದಂತಹ ಚಿತ್ರದ ಬಾಳು ಬೆಳಗಿತು ಚಿತ್ರದ ಹಾಡಿದು ಪಿ ಬಿ ಶ್ರೀನಿವಾಸ್ ಅವರ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಮೂಡಿ

ಭಗವನಂತ. ಈ ಹಾಡಿಗೆ ಸಾಹಿತ್ಯ ಉದಯಶಂಕರ್ ಅವರದ್ದು ಹಾಗೂ ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್ ಅವರದ್ದಾಗಿತ್ತು. ಸ್ನೇಹಿತರೆ, ಈ ಚಿತ್ರದಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಡಬಲ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಯಾಕೆ ಈ ಕನ್ನಡ ಸಿನಿಮಾಗಳಲ್ಲಿ ದ್ವಿಪಾತ್ರ ಮ್ಯಾಜಿಕ್ ಮಾಡುತ್ತೆ ಅಂತ ಅಂದ್ರೆ, ಒಬ್ಬರೇ ನಟ ಆದ್ರೆ ಎರಡು ವಿಭಿನ್ನ ಪಾತ್ರಗಳನ್ನ ನಿಭಾಯಿಸ್ತಾರೆ, ಎರಡು ಸ್ಟೈಲ್ ಬೇರೆ ಬೇರೆ ಆಗಿರುತ್ತೆ. ಹಾಗೆ ಇದನ್ನ ನೋಡೋದಕ್ಕೆ ಸಾಕಷ್ಟು ಮನೋರಂಜನೆ ಸಿಗುತ್ತೆ. ಹಾಗಾಗಿ ನಮ್ಗೆ ದ್ವಿಪಾತ್ರಗಳು ತುಂಬಾ ಇಷ್ಟ ಆಗುತ್ತೆ. ಮೊದಲಿಗೆ ದ್ವಿಪಾತ್ರ ಅಂತ ನೆನಪಿಗೆ ಬರೋದೇ ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ ಹಲವು ಸಿನಿಮಾಗಳಲ್ಲಿ ದ್ವಿಪಾತ್ರ ಅಭಿನಯದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅಭಿಮಾನಿಗಳ ಮನ ಕೂಡ ಗೆದ್ದಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಹೇಳಬೇಕು ಅಂದ್ರೆ 1970ರಲ್ಲಿ ರಿಲೀಸ್ ಆದಂತಹ ಭಲೆ ಜೋಡಿ ಸಿನಿಮಾ, ಹಾಗೆ 1970ರಲ್ಲಿ ರಿಲೀಸ್ ಆದಂತಹ ಬಾಳು ಬೆಳಗಿತು. ಇವ ಎರಡೂ ಚಿತ್ರಗಳಲ್ಲೂ ಕೂಡ ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿ ಅಭಿಮಾನಿಗಳ ಮನ ಗೆದ್ದಿದ್ರು. ಹಾಗೆ ಸಾಕಷ್ಟು ನಟರು ದ್ವಿಪಾತ್ರದಲ್ಲಿ ಮಿಂಚಿದ್ದಾರೆ. ಹಾಗೆ ಯಾರೆಲ್ಲ ಯಾವ ಚಿತ್ರ ನಿಮ್ಗೆ ಇಷ್ಟ ಆಗತ್ತೆ, ಯಾವ ದ್ವಿಪಾತ್ರದ ಚಿತ್ರ ಇಷ್ಟ ಆಗತ್ತೆ ಅಂತ ಕೇಳಿದ್ದೆ. ಸಂದೇಶವನ್ನ ಕಳಿಸಿದ್ದಾರೆ ನಮ್ಮ ಕೇಳುಗ ಮಿತ್ರರು. ದೇವಾನಂದ ಇಟ್ಟಿಗೆ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿ ಹೇಳ್ತಿದ್ದಾರೆ, ದಾರಿ ತಪ್ಪಿದ ಮಗ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಪಾತ್ರ ತುಂಬಾ ಮೆಚ್ಚುಗೆ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಕನ್ನಡದ ಇಬ್ಬರು ಇರುವಂತಹ ಚಿತ್ರಗಳು ಇದೆ, ಮೂರ್ ಜನ ಇರುವಂತಹ ಚಿತ್ರನೂ ಇದೆ. ಹಾಗೆ ನನಗೆ ಮಾಲಾಶ್ರೀ ಮೇಡಮ್ ನಟಿಸಿರುವಂತಹ ಹಲೋ ಸಿಸ್ಟರ್ ಏಳು ಪಾತ್ರಗಳಿದವಲ್ಲ ಅದು ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆ ತ್ರಿಮೂರ್ತಿ ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವಂತಹ ಚಿತ್ರ ಇಷ್ಟ ಅಂತ ಹೇಳಿ ದಿನೇಶ್ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಇನ್ನು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ ಬಸವರಾಜ ಸಿರುಗುಪ್ಪ ತಾಲೂಕು ಬೆಳವಾಡಿಯಿಂದ ಬಬ್ರುವಾಹನ ಹಾಗೆ ಮುತ್ತಣ್ಣ ಸೂಪರ್ ಫಿಲ್ಮ್ಸ್ ಅಂತ ಹೇಳ್ತಾ ಇದ್ದಾರೆ, ಖಂಡಿತ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆಯ ರಾಜದುರ್ಗದ ರಹಸ್ಯ ಚಿತ್ರ ಇಷ್ಟ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಇನ್ನು ನಮಸ್ತೆ ಮೇಡಮ್, ನಮಗೆ ದಾರಿ ತಪ್ಪಿದ ಮಗ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ತುಂಬಾ ಇಷ್ಟ, ಹಾಗೆ ಹಾಡುಗಳು ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಸುಧಾ ಮೈಸೂರಿನಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಖಂಡಿತ, ಹಾಗಾಗಿಯೇ ದ್ವಿಪಾತ್ರ ಪಾತ್ರಗಳು ಅಭಿಮಾನಿಗಳಿಗೆ ಒಂದ್ ರೀತಿಯ ಹತ್ರ ಅಂತಾನೆ ಹೇಳ್ಬೋದು. ಒಬ್ಬ ನಟನೆಯನ್ನ ಎರಡು ರೀತಿಯಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ನೋಡಬಹುದಲ್ಲ, ಹಾಗಾಗಿಯೇ ದ್ವಿಪಾತ್ರಗಳು ಹೆಚ್ಚು ಜನರಿಗೆ ಇಷ್ಟವಾಗ್ತಾ ಇತ್ತು. ಇದೀಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ನಿಮಗೋಸ್ಕರ ರೆಡಿ ಆಗಿದೆ, ಕೇಳಿ ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ದ್ವಿಪಾತ್ರ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಎಸ್ ಡಾಕ್ಟರ್ ರಾಜ್ಕುಮಾರ್ ಅವರು ಸಾಲು ಸಾಲು ಚಿತ್ರಗಳಲ್ಲಿ ದ್ವಿಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ. ಅದರಲ್ಲೂ ಕೂಡ ಶಂಕರ್ ಗುರು ಚಿತ್ರದಲ್ಲಿ ತಂದೆ ಹಾಗೆ ಮಗ ಪಾತ್ರದಲ್ಲಿ ಮಿಂಚಿದ್ದಾರೆ. ಇನ್ನೊಂದು, ರಾಜ್ಕುಮಾರ್ ಅವರು ಪಾತ್ರಗಳಲ್ಲಿ ಆ್ಯಕ್ಟಿಂಗ್ ಮಾಡಲಿಲ್ಲ, ಆ ಪಾತ್ರಗಳಲ್ಲಿ ಜೀವಿಸಿದ್ರು ಅಂತಾನೆ ಹೇಳ್ಬೋದು. ಇನ್ನು ನಟ ವಿಷ್ಣುವರ್ಧನ್ ಅವರು ಕೂಡ ಸಾಕಷ್ಟು ದ್ವಿಪಾತ್ರ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲಿ ದಿಗ್ಗಜರು ಚಿತ್ರ ಆಗಿರಬಹುದು, ಹಾಗೆ ದಿಗ್ಗಜರು ಚಿತ್ರದಲ್ಲಿ ಚಿಕ್ಕಯ್ಯ ಹಾಗೆ ಮಾದಯ್ಯ ಮುದ್ದಯ್ಯ ಅನ್ನುವಂಥ ಪಾತ್ರಗಳಲ್ಲಿ ಅವರು ಕಾಣಿಸ್ಕೊಂಡಿದ್ರು. ಅವರ ನಟನೆ ಅಲ್ಲಿ ಅದರಲ್ಲಿ ಅದ್ಭುತ ಅಂತಾನೆ ಹೇಳ್ಬೋದು. ಇನ್ನು ಸೂರ್ಯವಂಶ ಚಿತ್ರದಲ್ಲೂ ಕೂಡ ತಂದೆ ಮತ್ತೆ ಮಗನಾಗಿ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಇನ್ನು ಯಜಮಾನ ಚಿತ್ರದಲ್ಲೂ ಕೂಡ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ವಿಷ್ಣುವರ್ಧನ್ ಅವರು ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಶಂಕರ್ ನಾಗ್ ಅವರು ಕೂಡ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಗೆದ್ದ ಮಗ ಚಿತ್ರದಲ್ಲಿ ತ್ರಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಇನ್ನು ಮಾನವ ದಾನವ ಅದರಲ್ಲೂ ಕೂಡ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಹೀಗೆ ಅನೇಕ ನಟರು ದ್ವಿಪಾತ್ರ ಮಾಡುವ ಮೂಲಕ ಅಭಿಮಾನಿಗಳನ್ನು ಮನರಂಜನೆ ಮಾಡ್ತಾ ಬಂದಿದ್ದಾರೆ. ಇನ್ನು ಹೇಳಬೇಕು ಅಂದರೆ ದ್ವಿಪಾತ್ರದಲ್ಲಿ ಅವರ ವಿಭಿನ್ನ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಇನ್ನು ಕತೆಗೆ ಒಂದು ರೀತಿ ಟ್ವಿಸ್ಟ್ ಸಿಗುತ್ತೆ, ಹಾಗೆ ಸರ್ಪ್ರೈಸ್ ಇರುತ್ತೆ. ಯಾವ ರೀತಿ ಬರಬಹುದು, ಯಾವ ಆ್ಯಂಗಲಲ್ಲಿ ಯಾವ ಶೇಡಲ್ಲಿ ಕಾಣಿಸ್ಕೊಳ್ಬಹುದು ಅನ್ನುವಂಥ ಒಂದು ಕುತೂಹಲ ಕೂಡ ಫ್ಯಾನ್ಸ್ಗಿದ್ದೇ ಇರುತ್ತೆ. ಹಾಗಾಗಿ ಫ್ಯಾನ್ಸ್ಗೆ ಇದೊಂದು ರೀತಿಯ ಡಬಲ್ ಎಂಟರ್ಟೈನ್ಮೆಂಟ್ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಇದೀಗ ಮತ್ತೊಂದು ಬ್ಯೂಟಿಫುಲ್ ಹಾಡು ನಿಮಗಾಗಿ ನಮ್ಮ ಪ್ಲೇಲಿಸ್ಟಲ್ಲಿ ವೇಟ್ ಮಾಡ್ತಾ ಇದೆ. ಹಾಗಿದ್ರೆ ಯಾವ ಹಾಡು ನಿಮಗಾಗಿ ಮೂಡಿ

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೀವಿ. ಕನ್ನಡ ಚಿತ್ರರಂಗದಲ್ಲಿ ದ್ವಿಪಾತ್ರ ಚಿತ್ರಗಳ ಬಗ್ಗೆ ಮಾತಾಡ್ತಾ ಎಸ್ ಹಾಗೆ ನಮ್ಮ ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದಾರೆ. ಶಂಕರ್ ಗುರು ಚಿತ್ರ ನನಗಿಷ್ಟ, ಡಾಕ್ಟರ್ ರಾಜ್ಕುಮಾರ್ ಅವರ ನಾ ಬೆಂಕಿಯಂತೆ ಗೀತೆಯಲ್ಲಿ ಹಾಗೆ ಶಂಕರ್ ಅವರ ಹೆಗಲ ಮೇಲೆ ಗುರು ಕುಳಿತುಕೊಳ್ಳುವಂತಹ ದೃಶ್ಯ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ ಅಂತ ಹೇಳಿ ಹರೀಶ್ ಮಲ್ಲೇಶ್ವರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಭಾಗ್ಯಲಕ್ಷ್ಮಿ ನಾಗರಬಾವಿಯಿಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಾನೊಬ್ಬ ಕಳ್ಳ ಚಿತ್ರ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪಾರ್ವತಿ ಮೋಹನ್ ಕುಮಾರ್ ಅವರು ಕೂಡ KHB ಕಾಲೋನಿ ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿ ನನಗೆ ಮಾಲಾಶ್ರೀ ಅಭಿನಯದ ರಾಣಿ ಮಹಾರಾಣಿ ಚಿತ್ರ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ನಟನೆಯ ಎಲ್ಲ ದ್ವಿಪಾತ್ರ ಚಿತ್ರಗಳು ನನಗೆ ಇಷ್ಟ ಅಂತ ಹೇಳಿ ವಿನೋದನ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ. ಇನ್ನು ದ್ವಿಪಾತ್ರ ಚಿತ್ರಗಳ ಬಗ್ಗೆ ಹೇಳಬೇಕು ಅಂತ ಅಂದ್ರೆ 90ರ ದಶಕದಲ್ಲೇ ದ್ವಿಪಾತ್ರ ಚಿತ್ರಗಳ ಹಾವಳಿ ಜೋರಾಗಿತ್ತು ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಸ್ಟಾರ್ ನಟರು ಆಗ ಹೆಚ್ಚೆಚ್ಚು ದ್ವಿಪಾತ್ರಗಳನ್ನ ಮಾಡ್ತಾ ಇದ್ರು, ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ರು. ಕನ್ನಡ ಚಿತ್ರರಂಗದಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಡ ಅನೇಕ ನಟರು ದ್ವಿಪಾತ್ರಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡಿದ್ದಾರೆ. ಆದರೆ ಭಾರತೀಯ ಸಿನಿರಂಗದಲ್ಲೇ ಹೆಚ್ಚು ಬಾರಿ ದ್ವಿಪಾತ್ರದಲ್ಲಿ ನಟಿಸಿರುವಂತಹ ಏಕೈಕ ನಟ ಅಂತಂದ್ರೆ ಅದು ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಬರೋಬ್ಬರಿ 23 ಸಿನಿಮಾಗಳಲ್ಲಿ ಡಬಲ್ ರೋಲ್ನಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ವಿಷ್ಣುವರ್ಧನ್ ಅವರು ಕನ್ನಡಿಗರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನ ಪಡೆದಿದ್ದಾರೆ ಅಂತಾನೆ ಹೇಳ್ಬಹುದು. ಇಲ್ಲಿ ಅನೇಕ ದ್ವಿಪಾತ್ರ ಚಿತ್ರಗಳ ಬಗ್ಗೆ ಮಾತನಾಡೋದಾದ್ರೆ ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ಲಯನ್ ಜಗಪತಿ ರಾವ್ ಆ ಚಿತ್ರದ ಬಗ್ಗೆ ಕೂಡ ಹೇಳ್ಬಹುದು. ಇನ್ನು ಯಜಮಾನ, ಹಾಗೆ ಸೂರ್ಯವಂಶ, ಇನ್ನು ದಿಗ್ಗಜರು, ಜಮೀನ್ದಾರು ಚಿತ್ರ, ಹೀಗೆ ಅನೇಕ ಚಿತ್ರಗಳಲ್ಲಿ ವಿಷ್ಣುವರ್ಧನ್ ಅವರು ದ್ವಿಪಾತ್ರ ನಟನೆಯಲ್ಲಿ ಅಭಿನಯಿಸಿ ಜನರಿಗೆ ಒಂದು ರೀತಿಯ ಮನರಂಜನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್, ಇದೀಗ ಮತ್ತೊಂದು ಬ್ಯೂಟಿಫುಲ್ ಹಾಡು ನಿಮಗಾಗಿ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಕಾಯ್ತಾ ಇದೆ. ಇದು ಕೂಡ ದ್ವಿಪಾತ್ರ ಚಿತ್ರದಲ್ಲಿ ನಟಿಸಿರುವಂತಹ ನಟಿ ಮಾಲಾಶ್ರೀಯವರ ಚಿತ್ರ ರಾಣಿ ಮಹಾರಾಣಿ. ಈ ಚಿತ್ರದ ಹಾಡಿಗೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಧ್ವನಿಯಾಗಿದ್ದಾರೆ. ಹಂಸಲೇಖಾ ಅವರ ಸಾಹಿತ್ಯ ಸಂಗೀತವಿರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಜೊತೆ RJ ಪ್ರಿಯಾಂಕಾ ಸೋನಲ್.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ದ್ವಿಪಾತ್ರ ಚಿತ್ರಗಳು ಹಾಗೆ ದ್ವಿಪಾತ್ರ ಚಿತ್ರಗಳಲ್ಲಿ ನಡೆದಂತಹ ನಟರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಹಾಗೆ ಅವರ ಚಿತ್ರದ ನಟನೆಯ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಎಸ್ ಅಂಬರೀಷ್ ಅವರು ಕೂಡ ಸಿನಿಮಾ ರಂಗದಲ್ಲಿ ಏನು ರೆಬಲ್ ಸ್ಟಾರ್ ಅಂತ ಕರೆಸ್ಕೊಳ್ಳುವಂಥ ಅಂಬರೀಷ್ ಅವರು ಕೂಡ ಮೂರು ಚಿತ್ರಗಳಲ್ಲಿ ದ್ವಿಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮೊದಲು ಡಬಲ್ ರೋಲಲ್ಲಿ ಕಾಣಿಸ್ಕೊಂಡಿದ್ರು. ಆ ಸಿನಿಮಾ ಅಂತ ಅಂದರೆ ಅಂತ ಆ ಸಿನಿಮಾ ಅವರಿಗೆ ಸಿಕ್ಕಾಪಟ್ಟೆ ಖ್ಯಾತಿಯನ್ನು ತಂದುಕೊಟ್ಟು, ಬಳಿಕ ಮಂಡ್ಯದ ಗಂಡು ಹಾಗೆ ಶಂಕರ್ ಸುಂದರ್ ಹೀಗೆ ಅನೇಕ ಚಿತ್ರಗಳಲ್ಲಿ ಅವರು ಕೂಡ ದ್ವಿಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಇನ್ನೂ ಅಂತಂದರೆ ಶಂಕರ್ ನಾಗ್ ಅವರು ಕೂಡ ದ್ವಿಪಾತ್ರದಲ್ಲಿ ಹಾಗೆ ತ್ರಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. 1982 ಬಿಡುಗಡೆ ಆದಂತಹ ಗೆದ್ದ ಮಗ ಸಿನಿಮಾದಲ್ಲಿ ಶಂಕರ್ ನಾಗ್ ಅವರು ತ್ರಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಆನಂತರ ಮಾನವ ದಾನವ ಹಾಗೆ ಮಹೇಶ್ವರ್ ಚಿತ್ರದಲ್ಲೂ ಕೂಡ ದ್ವಿಪಾತ್ರದಲ್ಲಿ ಶಂಕರ್ ನಾಗ್ ಅವರು ನಟಿಸಿ ಸಿನಿರಸಿಕರ ಮನಸ್ಸು ಗೆದ್ದಿದ್ರು ಅಂತ ಹೇಳ್ತಾ ಇದೀಗ ಗೆದ್ದ ಮಗ ಚಿತ್ರದ ಬ್ಯೂಟಿಫುಲ್ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ಜೊತೆ RJ ಪ್ರಿಯಾಂಕಾ ಸೋನಲ್.

ಸ್ನೇಹಿತರೆ, ಸೆನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ದ್ವಿಪಾತ್ರ ಚಿತ್ರಗಳು ಹಾಗೆ ಚಿತ್ರಗಳಲ್ಲಿ ನಡೆಸಿದಂತಹ ನಟರ ಬಗ್ಗೆ ಮಾತಾಡ್ತಾ ಸಾಗ್ತಾ ಇದ್ವಿ. ಹಾಗೆ ಅವರು ನಡೆಸಿರುವಂತಹ ಚಿತ್ರಗಳ ಹಾಡುಗಳನ್ನು ಕೇಳ್ತಾ ಸಾಗ್ತಾ ಇದ್ವಿ. ಈಗಷ್ಟೇ ಅಂಬರೀಷ್ ಅವರು ದ್ವಿಪಾತ್ರ ಚಿತ್ರದಲ್ಲಿ ನಡೆಸಿರುವಂತಹ ಮಂಡ್ಯದ ಗಂಡು ಚಿತ್ರದ ಹಾಡಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸೂರ್ಯ ತೇಜ ಉಷಾ ಗಣೇಶ್ ಅವರು ಧ್ವನಿಯಾಗಿರುವಂತಹ ಹಾಡನ್ನ ಕೇಳಿ ಬಂದ್ರೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿತ್ತು. ಈ ಹಾಡಿಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಹಾಡನ್ನ ಕೇಳಿದ್ರಿ. ಸ್ನೇಹಿತರೆ, ಇದಾದ ನಂತರ ಶಿವರಾಜ್ ಕುಮಾರ್ ಅವರು ಕೂಡ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಡಬಲ್ ಶೇಡ್ ಅಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಶಿವಣ್ಣ ದ್ವಿಪಾತ್ರದಲ್ಲಿ ನಟಿಸಿದಂತಹ ಮೊದಲ ಸಿನಿಮಾ ಅಂತ ಅಂದರೆ ಮುತ್ತಣ್ಣ. 1994 ಈ ಚಿತ್ರ ಬಿಡುಗಡೆಯಾಗಿತ್ತು. ಶಿವರಾಜ್ ಕುಮಾರ್ ಅವರು ಹೀರೋ ಹಾಗೆ ವಿಲನ್ ಆಗಿ ಈ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಇದಾದ ಬಳಿಕ ಗಡಿಬಿಡಿ ಅಳಿಯ ಹಾಗೆ ಗಡಿಬಿಡಿ ಕೃಷ್ಣ ಸಿನಿಮಾಗಳಲ್ಲೂ ಕೂಡ ಶಿವರಾಜ್ ಕುಮಾರ್ ಅವರು ಡಬಲ್ ರೋಲಲ್ಲಿ ಆಕ್ಟಿಂಗ್ ಮಾಡಿ ಸಿನಿ ರಸಿಕರನ್ನ ಮನರಂಜಿಸಿದ್ರು. ಹಾಗೆ ಉಪೇಂದ್ರ ಅವರು ಕೂಡ ಡಬಲ್ ರೋಲಲ್ಲಿ ಕಾಣಿಸ್ಕೊಂಡಂತಹ ಸಾಕಷ್ಟು ಸಿನಿಮಾಗಳಿದ್ದಾವೆ. ಸೂಪರ್ ಸ್ಟಾರ್ ಚಿತ್ರದಲ್ಲಿ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಅದಾದ ಬಳಿಕ ಹಾಲಿವುಡ್ ಹಾಗೆ ಕಟಾರಿ ವೀರ ಸುರಸುಂದರಾಂಗಿ ಸಿನಿಮಾಗಳಲ್ಲೂ ಕೂಡ ದ್ವಿಪಾತ್ರದಲ್ಲಿ ನಟಿಸಿ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದಾರೆ. ಇನ್ನು ರವಿಚಂದ್ರನ್ ಅವರ ಬಗ್ಗೆ ಹೇಳಬೇಕು ಅಂದ್ರೆ ಅವರು ಕೂಡ ದ್ವಿಪಾತ್ರದಲ್ಲಿ ಪ್ರೇಕ್ಷಕರಿಗೆ ಒಂದು ರೀತಿಯ ಮನರಂಜನೆಯನ್ನು ನೀಡಿದ್ದಾರೆ. 1992 ತೆರೆಗೆ ಬಂದಂತಹ ಗುರುಬ್ರಹ್ಮ ಸಿನಿಮಾದಲ್ಲಿ ರವಿಚಂದ್ರನ್ ಅಣ್ಣ ಹಾಗೆ ತಮ್ಮನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಆನಂತರ ಶ್ರೀರಾಮಚಂದ್ರ ದ್ವಿಪಾತ್ರದಲ್ಲಿ ನಟಿಸಿದ್ರು. ಅದು ಕೂಡ ಸೂಪರ್ ಹಿಟ್ ಆಗಿತ್ತು ಸಿನಿಮಾ. ಅಂದಿನ ಕಾಲಕ್ಕೆ ಸಾಕಷ್ಟು ಅಭಿಮಾನಿಗಳು ಆ ಸಿನಿಮಾಗೆ

ಮೆಚ್ಕೊಂಡಿದ್ರು. ಇದೇ ಜಾನರ್ನಲ್ಲಿ ಚಲುವಾ ಸಿನಿಮಾ ಕೂಡ ಡಬಲ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ರು ರವಿಚಂದ್ರನ್ ಅವರು. ಎಸ್ ಸ್ನೇಹಿತರೆ, ಇದೀಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಮ್ಮ ಪ್ಲೇಲಿಸ್ಟಲ್ಲಿ ನಿಮಗಾಗಿ ರೆಡಿಯಾಗಿದೆ. ಮುತ್ತಣ್ಣ ಸಿನಿಮಾದ ಹಾಡು ನಿಮಗಾಗಿ ಮೂಡಿ ಬರ್ತಿದೆ. ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೀವಿ. ದ್ವಿಪಾತ್ರ ಚಿತ್ರದಲ್ಲಿ ನಟಿಸಿದಂತಹ ನಟ ಹಾಗೆ ನಟಿಯರ ಬಗ್ಗೆ ಇವತ್ತು ಕಾರ್ಯಕ್ರಮದಲ್ಲಿ ಮಾತು ಸಾಗ್ತಾ ಇತ್ತು. ನಟ ಶರಣ್ ಅವರು ಕೂಡ ಬೆಳ್ಳಿತೆರೆ ಮೇಲೆ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ವಿಕ್ಟರಿ ಸಿನಿಮಾದಲ್ಲಿ ಶರಣ್ ಡಬಲ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ರು, ಹಾಗೆ ಸೂಪರ್ ಹಿಟ್ ಕೂಡ ಆಗಿತ್ತು ಆ ಚಿತ್ರ. ಇದಾದ ಬಳಿಕ ರಾಜ್ ರಾಜೇಂದ್ರ ಹಾಗೆ ಬುಲೆಟ್ ಬಸ್ಯ ಚಿತ್ರಗಳಲ್ಲೂ ಕೂಡ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಇನ್ನು ಸುದೀಪ್ ಅವರು ಕೂಡ ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ. 2011 ಬಿಡುಗಡೆಯಾದಂತಹ ವಾಲಿ ಸಿನಿಮಾದಲ್ಲಿ ಸುದೀಪ್ ಶಿವ ಹಾಗೂ ದೇವ ಅನ್ನುವಂಥ ಅಣ್ಣ ತಮ್ಮನ ಪಾತ್ರದಲ್ಲಿ ನಟನೆ ಮಾಡಿ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ರು. ಇನ್ನು 1999 ತೆರೆ ಕಂಡಂತಹ ತಮಿಳು ಚಿತ್ರದ ರಿಮೇಕ್ ಆಗಿತ್ತು. ಇನ್ನು ಕೋಟಿಗುಬಾ 2 ಅಲ್ಲೂ ಕೂಡ ಸುದೀಪ್ ಅವರು ಡಬಲ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ರು. ಹೀಗೆ ಅನೇಕ ನಟನಟಿಯರು ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡು ಅಭಿಮಾನಿಗಳನ್ನ ಮನರಂಜಿಸ್ತಾ ಬರ್ತಾ ಇದ್ದಾರೆ. ಹಾಗೆ ಇನ್ನೂ ಕೂಡ ಹೆಚ್ಚೆಚ್ಚು ಸಿನಿಮಾಗಳು ಬರಲಿ ಅಂತ ಹೇಳಿ ಆಶಿಸ್ತಾ, ಇಷ್ಟೊತ್ತು ನಿಮ್ಮ ಜೊತೆ ಕಾರ್ಯಕ್ರಮದಲ್ಲಿ ನಾನಿದ್ದು ಆರ್ಜೆ ಪ್ರಿಯಾಂಕಾ ಸೋನಲ್. ಕೊಟ್ಟಂತ ಮಾಹಿತಿ ಹಾಗೆ ಹಾಡುಗಳು ಇಷ್ಟ ಆಯ್ತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಮತ್ತೆ ಭೇಟಿಯಾಗ್ತೀನಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ವಿಲನ್ನ ಟ್ಯೂನ್ ಮಾಡಿದ್ದೀರಿ. 11:40 ಸೋಮವಾರದ ಈ ಹೊತ್ತಿನಲ್ಲಿ ನಾನು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಬಾಲಿವುಡ್ನ ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳನ್ನು ತಿಳಿಸ್ಕೊಡ್ತೀನಿ, ಅದರೊಟ್ಟಿಗೆ ನಿಮ್ಮ ನೆಚ್ಚಿನ ಹಳೆಯ ಹಿಂದಿ ಹಾಡುಗಳನ್ನು ಪ್ರಸಾರ ಮಾಡ್ತೀನಿ. ಹಾಗಾಗಿ ಏನು ಮಾಡಬೇಕು, ಸಿಂಪಲ್ ಆಗಿ ಯಾವ ಹಾಡು ಈ ಹೊತ್ತಲ್ಲಿ ಕೇಳಬೇಕು ಅನ್ನಿಸ್ತಾ ಇದೆ, ಆ ಹಾಡಿನ ಮೊದಲ ಸಾಲು, ಯಾವ ಚಿತ್ರದ್ದು, ಜೊತೆಗೆ ನಿಮ್ಮ ಮುದ್ದಾದ ಹೆಸರು, ಇಷ್ಟನ್ನು ಟೈಪ್ ಮಾಡಿ ಕಳಿಸ್ಕೊಡಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಮ್ಮ ವಾಟ್ಸಪ್ ಸಂಖ್ಯೆ 9480909013 9408009013. ನಮ್ಮ ವಾಟ್ಸಪ್ ನಂಬರು. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಪ್ರೇಮ್ ಪೂಜಾರಿ ಚಿತ್ರದಾಗಿದೆ ಅಂತ ಕೇಳಿದ್ರೆ, ಕಿಶೋರ್ ಕುಮಾರ್ ಅವರ ದನಿಯಲ್ಲಿ ಗೀತೆ ಮೂಡಿ ಬಂದಿತ್ತು, ನೀರಜ್ ಅವರ ಸಾಹಿತ್ಯ ಹಾಡಿಗಿತ್ತು. ಈಗಾಗಲೇ ಹೇಳಿದ ಹಾಗೆ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಬಾಲಿವುಡ್ಗೆ ಸಂಬಂಧಪಟ್ಟಂತಹ ಇಂಟ್ರೆಸ್ಟಿಂಗ್ ಟ್ರಿವಿಯಾಗಳನ್ನು ಕೊಡ್ತಾ ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡ್ತಾ ಸಾಗುವಂಥದ್ದೇ ಈ ಹೊತ್ತಿನ ವಿಶೇಷ. ಅಹಮದ್ ಅಕ್ಬರ್ ಆಂಥೋನಿ, ಯಾರಿಗೆ ಗೊತ್ತಿಲ್ಲ ಈ ಸಿನಿಮಾ. ಈ ಸಿನಿಮಾ ಹೆಸರು ಕೇಳಿದ ತಕ್ಷಣ ವಿವಿಧ ಭಾಷೆಗಳಲ್ಲಿ ಈ ಟೈಟಲ್ನಲ್ಲಿ ಬಂದಂಥ ಚಿತ್ರಗಳೆಲ್ಲವೂ ಕೂಡ ಒಮ್ಮೆಲೆ ನೆನಪಾಗೋದು ಖಂಡಿತವಾಗಿಯೂ ನಿಜ. ಆದರೆ ಸದ್ಯಕ್ಕೆ ನಾವಿವಾಗ ಬಾಲಿವುಡ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ, ಹಾಗಾಗಿ ನಾನು ಮಾತಾಡ್ತಾ ಇರೋದು ಬಾಲಿವುಡ್ನ ಅಹಮದ್ ಅಕ್ಬರ್ ಆಂಥೋನಿ ಚಿತ್ರ. ಇದೊಂಥರ ಕಲ್ಪನೆಯ ಕಮಾಲು ಅಂತಲೇ ಹೇಳ್ಬೋದು. ಈ ಸಿನಿಮಾದ ಒಂದು ದೃಶ್ಯದಲ್ಲಿ ಮೂವರು ಸಹೋದರರು ಒಂದೇ ಹಾಸಿಗೆಯ ಮೇಲೆ ಮಲಗಿರುವಂಥ ತಮ್ಮ ತಾಯಿಗೆ ರಕ್ತದಾನ ಮಾಡ್ತಾರೆ. ಅದರಲ್ಲೂ ಏನು ವಿಶೇಷ ಅಂತ ಹೇಳಿದ್ರೆ ವಿಭಿನ್ನ ಧರ್ಮದಲ್ಲಿ ಇದ್ದಂಥ ಸಹೋದರರು. ಈ ಚಿತ್ರನ ನೋಡಿದವರಿಗೆ ಬಹುಶಃ ನೆನಪಾಗಿರುತ್ತೆ, ಒಂದೇ ಹಾಸಿಗೆ ಮೇಲೆ ಮಲಗಿರುವಂಥ ತಮ್ಮ ತಾಯಿಗೆ ಈ ಮೂವರು ಸಹೋದರರು ರಕ್ತದಾನ ಮಾಡ್ತಾರೆ. ಅದರಲ್ಲಿ ಏನಿದೆ ವಿಶೇಷ ಅಂತ ಕೇಳಿದ್ರೆ ಇಲ್ಲೇ ಇರೋದು ಟ್ವಿಸ್ಟ್. ವೈದ್ಯಕೀಯವಾಗಿ ಇದು ಅಸಾಧ್ಯವಾದಂತೂ, ಅಂದರೆ ಏಕಕಾಲಕ್ಕೆ ಮೂವರು ಒಂದೇ ಬಾರಿಗೆ ಒಬ್ಬರಿಗೆ ರಕ್ತ ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನಿರ್ದೇಶಕ ಮನಮೋಹನ್ ದೇಸಾಯಿ ಅವರು ಚಿತ್ರಕಥೆಯಲ್ಲಿ ತರ್ಕಕ್ಕಿಂತ ಭಾವನೆ ಎಷ್ಟು ಮುಖ್ಯ, ಮನಸ್ಸಿಗೆ ಅದು ನಾಟುವಂತಿರಬೇಕು, ಚಿತ್ರ ಅಂತ ಹೇಳಿದಾಗ ತರ್ಕ ಮಾಡೋದನ್ನೆಲ್ಲ ಪಕ್ಕಕ್ಕಿಡೋಣ, ಕೆಲವೊಂದು ಸಮಯದಲ್ಲಿ ಭಾವನೆಗಳಿಗೆ ಬೆಲೆ ಕೊಡೋಣ ಅಂತ ಹೇಳಿ ಆ ದೃಶ್ಯವನ್ನು ಹಾಗೇನೆ ಇರಿಸ್ತಾರೆ. ಆದರೆ ಹೆಂಗಾಗುತ್ತೆ ಅಂದರೆ ಇವತ್ತಿಗೂ ಕೂಡ ಈ ಒಂದು ದೃಶ್ಯ ಒಂದು ರೀತಿ ಐಕಾನಿಕ್ ದೃಶ್ಯ, ಐಕಾನಿಕ್ ಸೀನ್ ಅಂತ ಹೇಳ್ತೀವಲ್ಲ, ಆ ರೀತಿ ಉಳ್ಕೊಂಡಿರುವಂಥದ್ದು ಬಾಲಿವುಡ್ನ ಬಹುತೇಕ ಚಿತ್ರಗಳ ದೃಶ್ಯಗಳ ಪೈಕಿ ಈ ಒಂದು ಸೀನ್ ಕೂಡ ಐಕಾನಿಕ್ ದೃಶ್ಯವಾಗಿ ಉಳ್ಕೊಂಡಿದೆ. ಸಂದೇಶವನ್ನು ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ಈ ಹೊತ್ತಲ್ಲಿ ಅಂತ ಹೇಳಿ ಹಿತೇಂದ್ರ ದಾಸ್, ಮನಾಶ್ ದಾಸ್ ಹಾಗೆ ಮನೆಯವರು ಅಸ್ಸಾಂನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಹೌದು, ಇವತ್ತು ದಾಸರಿ ನಾರಾಯಣ ರಾವ್ ಅವರ ಜನ್ಮದಿನ ಕೂಡ ಹೌದು ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ತೆಲುಗು ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಹೆಸರು ಅಂತ ಕೂಡ ಹೇಳ್ಬೋದು. ಎಸ್, ಹಾಗೆ ಸಂದೇಶವನ್ನು ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ಅಂತ ಹೇಳಿ ಹೇಳ್ತಾ ಇರೋದು ನೇತ್ರಾ ಅವರು ಕೆಂಗೇರಿಯಿಂದ. ಖಂಡಿತ ಗೀತೆ ಪ್ರಸಾರ ಆಗುತ್ತೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ನಮಗೂ ಕೂಡ ಒಂದು ಹಾಡು ಬೇಕು ಅಂತ ಹೇಳಿ ಬಾಲಿವುಡ್ನ ಹಳೆಯ ಸೂಪರ್ ಹಿಟ್ ಹಾಡೊಂದನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಖಂಡಿತ ದಯಮಾಡಿ ಪ್ರಸಾರಿಸಿ, ಅಂದರೆ ಖಂಡಿತವಾಗಿಯೂ ಪ್ರಸಾರ ಮಾಡ್ತೀವಿ. ಇನ್ನು ಬಹಳಷ್ಟು ಜನರ ಸಂದೇಶ ಇದೆ. ನೀವು ಕೂಡ ಈ ಹೊತ್ತಲ್ಲಿ ಹಿಂದಿ ಚಿತ್ರರಂಗದ ಯಾವ ಹಳೆಯ ಹಾಡನ್ನು ಕೇಳಬೇಕು ಅಂತ ನಿಮಗನ್ನಿಸ್ತಾ ಇದೆ, ಆ ಹಾಡಿನ ಮೊದಲ ಸಾಲು, ಯಾವ ಚಿತ್ರದ್ದು, ಜೊತೆಗೆ ನಿಮ್ಮ ಮುದ್ದಾದ ಹೆಸರು, ಇಷ್ಟನ್ನು ಟೈಪ್ ಮಾಡಿ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ನೀವೇ ರಿಕ್ವೆಸ್ಟ್ ಮಾಡಿದಂತ ಬಾಲಿವುಡ್ ನ ಸೂಪರ್ ಹಿಟ್ ಹಾಡುಗಳನ್ನ ನೀವೇ ಆಲಿಸ್ತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ, ಜೊತೆಗೆ ಒಂದಷ್ಟು ಟ್ರಿವಿಯಾ ಕಳಗ ಬಗ್ಗೆ ಕೂಡ ನಾವು ಗಮನ ಕೊಡ್ತಾ ಇದ್ವಿ. ಈಗಾಗಲೇ ಅಮರ್ ಅಕ್ಬರ್ ಆಂಥೋನಿ ಚಿತ್ರದ ಒಂದೊಳ್ಳೆ ಟ್ರಿವಿಯಾನ ತಿಳ್ಕೊಂಡ್ರಿ. ಸಾಮಾನ್ಯವಾಗಿ ಬಾಲಿವುಡ್ ಸಿನಿಮಾ ಅಥವಾ ಯಾವುದೇ ಇಂಡಸ್ಟ್ರಿಯ ಯಾವುದೇ ಸಿನಿಮಾ ಅಂತ ಹೇಳಿದ್ರೆ ಏನೇನೆಲ್ಲ ನಾವು ಪರಿಗಣಿಸ್ತೀವಿ, ಅದಕ್ಕೊಂದು ಚಿತ್ರಕಥೆ ಅಂತೂ ಬೇಕು, ಇಲ್ಲಾಂದ್ರೆ ಸಿನಿಮಾ ಅಂತ ಕರೆಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬರೀ ಸಿನಿಮಾಗೆ ಒಂದು ಕಥೆ ಇದ್ರೆ ಸಾಕ, ಸ್ವಲ್ಪ ಮನರಂಜನೆಯ ಮಟ್ಟವನ್ನು ಇನ್ನಷ್ಟು ದುಪ್ಪಟ್ಟು ಮಾಡೋದಕ್ಕೆ ಹಾಡು ಬೇಡವಾ, ನೃತ್ಯ ಬೇಡವಾ, ಡ್ಯಾನ್ಸು ಸಾಂಗು ಇಲ್ಲ ಅಂತ ಹೇಳಿದ್ರೆ ಹೆಂಗ್ರಿ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ಹೇಳಿ ಬಹಳಷ್ಟು ಜನ ವಾದಿಸೋದು ಉಂಟು. ಆದರೆ ಸಾಮಾನ್ಯವಾಗಿ ಬಾಲಿವುಡ್ ಅಂದಾಕ್ಷಣ ಕೂಡ ಒಳ್ಳೊಳ್ಳೆ ಡ್ಯಾನ್ಸ್ ಇರಬೇಕು, ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡುವಂಥ ಹಾಡಿರಬೇಕು ಅನ್ನುವಂಥ ಒಂದು ನಿಯಮ ಕೂಡ ಅಲ್ಲಿ ತನಕ ಹಾಗೆ ಬಂದಿತ್ತು. ಆದರೆ 2008 ಬಂದಂಥ ಅ ವೆಡ್ನಸ್ಡೇ ಅನ್ನುವಂಥ ಸಿನಿಮಾ ಯಾವುದೇ ಹಾಡುಗಳಿಲ್ಲದೆ ಕೇವಲ ಸಸ್ಪೆನ್ಸ್ ಚಿತ್ರಕಥೆಯ ಮೂಲಕವೇ ಸೂಪರ್ ಹಿಟ್ ಆಯಿತು. ಒಂದು ಲೆಕ್ಕದಲ್ಲಿ ಈ ರೀತಿಯ ಕಥೆಗಳಿತ್ತು ಅಂತ ಹೇಳಿದ್ರೆ ಹಾಡೂ ಬೇಡ, ಡ್ಯಾನ್ಸೂ ಬೇಡ, ಒಬ್ಬ ನೋಡುಗರನ್ನ ಪ್ರೇಕ್ಷಕರನ್ನ ಹೇಗೆಲ್ಲ ಹಿಡಿದಿಟ್ಕೊಳ್ಬಹುದು ಅನ್ನೋದನ್ನ ಆ ವೆಡ್ನಸ್ಡೇ ಸಿನಿಮಾ ಚಿತ್ರರಂಗಕ್ಕೆ ತೋರಿಸಿಕೊಡ್ತು ಕೂಡ. ಅದೊಂದು ಲೆಕ್ಕದಲ್ಲಿ ಆನಂತರ ಬಂದಂತ ಚಿತ್ರಕಥೆಗಾರರಿಗೆ ಒಂದು ದೊಡ್ಡ ಮಟ್ಟಕ್ಕೆ ಈ ಒಂದು ಸಿನಿಮಾ ಸ್ಫೂರ್ತಿ ಆಯಿತು ಅಂತಾನೆ ಹೇಳ್ಬೋದು. ಸಂದೇಶವನ್ನ ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ಅಂತ ಹೇಳಿ ಎನ್ ಆರ್ ಪ್ರಸಾದ್ ಅವರು, ಅಖಿಲ ಪ್ರಸಾದ್ ಅವರು ರಾಜಾಜಿ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಸವರಾಜ್ ಕೊಳಕಿ ಕೋಕಾಕ್ನಿಂದ ನಮಗೂ ಒಂದು ಹಾಡು ಪ್ರಸಾರ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಹಾಗೆ ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಕಿಶನ್ ರಚನ್ ಶೋಭರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದರೆ ಮಂಜುನಾಥ್ ಲಗ್ಗೆರೆಯಿಂದ ನಮಗೂ ಒಂದು ಹಾಡು ಬೇಕು ಅಂತ ಕೇಳ್ತಾ ಇದ್ದಾರೆ. ಖಂಡಿತ ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿದಂಥ ನಿಮ್ಮ ನೆಚ್ಚಿನ ಹಾಡುಗಳು ನಿಮಗಾಗಿಯೇ ಪ್ರಸಾರವಾಗ್ತಾ ಇವೆ.

ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.

ಪಸಂದ್ ಕಾರ್ಯಕ್ರಮ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇದ್ದೀರಾ. ದೂರದರ್ಶನ ಮತ್ತು ಸಿನಿಮಾದ ಇತಿಹಾಸದಲ್ಲೇ ಒಂದು ರೀತಿ ಭಾಷ್ಯ ಬರೆದಂಥ ಸಿನಿಮಾ ಅಂತ ಹೇಳಿದ್ರೆ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ. ಈ ಸಿನಿಮಾದ ಮೂಲ ಚಿತ್ರಕಥೆಯ ಪ್ರಕಾರ ನಾಯಕ ಒಬ್ಬ ಅಮೆರಿಕನ್ ಆಗಿರಬೇಕಿತ್ತಂತೆ. ನಿರ್ದೇಶಕ ಆದಿತ್ಯ ಚೋಪ್ರಾ ಈ ಒಂದು ಪಾತ್ರಕ್ಕೆ ಹಾಲಿವುಡ್ ನಟ ಟಾಮ್ ಕ್ರೂಸ್ ಅವರನ್ನ ಮನಸ್ಸಿನಲ್ಲಿಟ್ಕೊಂಡಿದ್ರಂತೆ. ಆದರೆ ತಂದೆ ಯಶ್ ಚೋಪ್ರಾ ಅವರ ಸಲಹೆಯಂತೆ ಅದನ್ನ ಭಾರತೀಯ ಮೂಲದ ಹುಡುಗನ ಕಥೆಯಾಗಿ ಚಿತ್ರಕಥೆಯನ್ನೇ ಬದಲಿಸಿ ಶಾರುಖ್ ಖಾನ್ ಅವರನ್ನ ನಾಯಕನ ಪಾತ್ರಕ್ಕೆ ಆಯ್ಕೆ ಮಾಡಲಾಯಿತು ಅನ್ನೋದು ಕೂಡ ಚಿತ್ರದ ಹಿಂದೆ ಇರುವಂತ ಒಂದು ಟ್ರಿವ್ಯಾ ಅಂತಾನೆ ಹೇಳ್ಬೋದು. ಬಹಳ ಜನ ಸಂದೇಶವನ್ನು ಕಳಿಸಿ ನಮ್ಮ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಿದ್ದಾರೆ. ರೋಹಿತ್ ದಾಸನಪುರದಿಂದ ಒಂದು ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಬೇವೂರ್ ಯಲಬುರ್ಗ ಕೊಪ್ಪಳದಿಂದ ಮೌನೀಶ್ ಅವರು ಹಾಡಿಗಾಗಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಶಾಂತ ಚರಬಡಿಗೇರ ಹರಿಹರ ಕೊಕ್ನೂರ್ನಿಂದ ಸಂದೇಶವನ್ನ ತಲುಪಿಸಿದ್ರೆ ನಮ್ಮ ಹಾಡಿನ ರಿಕ್ವೆಸ್ಟ್ ಕೂಡ ಹೀಗಿದೆ ಅಂತ ಹೇಳಿ ಸುಮಾ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಈ ಹೊತ್ತಲ್ಲಿ ನಮಗೂ ಕೂಡ ಒಂದು ಹಾಡು ಪ್ರಸಾರಿಸಿ ಅಂತ ಹೇಳಿ ದಿವಾಕರ್ಷಣೆ ಮೂಡುಬಿದ್ರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಮನಸ್ಸಿನ ಹಾಡುಗಳು ನಿಮಗಾಗಿ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ

ನಿಮ್ಮದೇ ನೆಚ್ಚಿನ ಹಾಡುಗಳು ಪ್ರಸಾರವಾಗ್ತಾ ಇದೆ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ದಯವಿಟ್ಟು ಅಂತ ಹೇಳಿ ವಿಜಯಪುರದಿಂದ ಅನಂತ ಟಿಕಾರಿ ಅವರು ಸದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ದೇವಾನಂದ ಇಟಿಗೆ ಶಿವಮೊಗ್ಗದಿಂದ, ಹುವಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಯರ ವಿದ್ಯಾನಗರದಿಂದ, ಹಾಗೆ ನಮ್ಮ ಹಾಡು ಪ್ರಸಾರ ಆಗತ್ತಾ ಅಂತ ಹೇಳಿ ರೂಪ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ರೆ, ಹರಿಪ್ರಸಾದ್ ಅವರು ಬಳ್ಳಾರಿಯಿಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ನೀವೇ ನೆಚ್ಚಿರುವಂತಹ ನಿಮ್ಮದೇ ನೆಚ್ಚಿನ ಹಾಡುಗಳು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಎಸ್, ಮತ್ತೊಂದು ಚಿತ್ರದ ಟ್ರಿವಿಯಾ ಬಗ್ಗೆ ನಿಮಗಾಗಿ ಇನ್ಫಾರ್ಮೇಶನ್ ಕೊಡೋದಾದ್ರೆ, ಬಾಲಿವುಡ್ನ ಅತ್ಯಂತ ಪವರ್ಫುಲ್ ಸ್ಕ್ರಿಪ್ಟ್ಗಳಲ್ಲಿ ಒಂದು ದೀವಾರ್ ಸಿನಿಮಾ. ದೀವಾರ್ ಸಿನಿಮಾದ ಸಂಪೂರ್ಣ ಚಿತ್ರಕಥೆಯನ್ನ ಸಲೀಂ ಜಾವೇದ್ ಜೋಡಿ ಕೇವಲ 18 ದಿನಗಳಲ್ಲಿ ಬರೆದು ಮುಗಿಸಿದ್ರಂತೆ. ಇದರಲ್ಲಿ ಮೇರೆ ಪಾಸ್ ಮಹೇ ಅನ್ನುವಂಥ ಡೈಲಾಗ್ ಇವತ್ತಿಗೂ ಕೂಡ ವಿಶ್ವವಿಖ್ಯಾತ ಅಂತಲೇ ಹೇಳ್ಬೋದು. 18 ದಿನಗಳಲ್ಲಿ ಇಷ್ಟು ಪವರ್ಫುಲ್ ಸ್ಕ್ರಿಪ್ಟನ್ನ ಬರೆಯೋದು ಅಂತ ಹೇಳಿದ್ರೆ ಅದು ನಿಜಕ್ಕೂ ತಮಾಷೆಯ ಮಾತಲ್ಲ. ಅದಕ್ಕಾಗಿ ಒಂದು ಪವರ್ಫುಲ್ ಜೋಡಿ ಕೂಡ ಇತ್ತು, ಅದೇ ಸಲೀಂ ಜಾವೇದ್ ಜೋಡಿ. ಹಾಗಾಗಿ ಪವರ್ಫುಲ್ ಸ್ಕ್ರಿಪ್ಟ್ 18 ದಿನಗಳಲ್ಲೇ ತಯಾರಾಗಿತ್ತು.

ಎಷ್ಟು ಸಲ ಕೇಳಿದ್ರು ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವಂತಹ ಬ್ಯೂಟಿಫುಲ್ ಹಳೆಯ ಹಿಂದಿ ಹಾಡುಗಳನ್ನೇ ನೀವು ರಿಕ್ವೆಸ್ಟ್ ಮಾಡಿದ್ರಿ. ನಿಜಕ್ಕೂ ನೀವು ರಿಕ್ವೆಸ್ಟ್ ಮಾಡಿದಂಥ ಗೀತೆಗಳು ನನ್ನ ಮನಸ್ಸಿಗೂ ಕೂಡ ಖುಷಿ ಕೊಟ್ಟಿದೆ, ನಿಮಗೂ ಕೂಡ ಖುಷಿಯಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕಡೆಯದಾಗಿ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ರು, ಸುಧಾ ಜಯಶ್ರೀ, ಸುನಿಲ್ ರಾಜಚಿ ನಗರದಿಂದ, ಹಾಗೆ ವಿಜಯಪುರದಿಂದ ಇಸ್ಮಾಯಿಲ್ ಅವರ ಸಂದೇಶ ನಮ್ಮನ್ನು ತಲುಪಿತ್ತು. ಇಂದು ನಿಮ್ಮ ಹಾಡು ಪ್ರಸಾರ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತ ಬೇಸರ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮದೇ ನೆಚ್ಚಿನ ಹಿಂದಿ ಹಾಡುಗಳನ್ನ ಪ್ರಸಾರ ಮಾಡ್ತೀವಿ. ಪ್ರತಿನಿತ್ಯ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ಸಂಜೆ ತನಕ ನಿಮ್ಮ ಜೊತೆಯಾಗೇ ಇರ್ತೀನಿ, ನಿಮ್ಮ RJ ರಮ್ಯಾ. 12 ಗಂಟೆ 5 ನಿಮಿಷಕ್ಕೆ ಸರಿಯಾಗಿ ನವಿಲು ಗರಿ ಕಾರ್ಯಕ್ರಮದಲ್ಲಿ RJ ಪುನೀತಾ ಮೇಡಮ್ ಅವರ ಜೊತೆ ಮತ್ತೆ ನಿಮ್ಮ ಜೊತೆ ಆಗ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೇನ್ಬೋ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಪ್ರಸ್ತುತ ಪ್ರಗತಿಯಲ್ಲಿದೆ. ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರದ ಮತ ಎಣಿಕೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಮುಂದುವರೆದಿದ್ದು, 16ನೇ ಸುತ್ತಿನ ಮತ ಎಣಿಕೆ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಹುಲ್ಲಪ್ಪ ಮೇಟಿ 10,764 ಮತಗಳ ಮುನ್ನಡೆ ಸಾಧಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭೆ ಕ್ಷೇತ್ರದ ಮತ ಎಣಿಕೆ ನಗರದ ಡಿಆರ್ಆರ್ ವಿದ್ಯಾಸಂಸ್ಥೆಯಲ್ಲಿ ನಡೆಯುತ್ತಿದ್ದು, ಇತ್ತೀಚಿನ ವರದಿ ಬಂದಾಗ 7ನೇ ಸುತ್ತಿನಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ಟಿ ದಾಸಕರಿಯಪ್ಪ ಅವರು ಪ್ರತಿಸ್ಪರ್ಧಿ ಕಾಂಗ್ರೆಸ್ ಪಕ್ಷದ ಸಮರ್ಥ್ ಶಾಮನೂರ್ ಎದುರು 3,925 ಮತಗಳ ಮುನ್ನಡೆ ಸಾಧಿಸಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯ ಶೌರ್ಯ ಬದ್ಧ

0: ಸಿದ್ಧತೆ ಮತ್ತು ತ್ಯಾಗಗಳನ್ನು ಗೌರವಿಸುವ ದಿನವಿಂದು. ಕರ್ತವ್ಯ ನಿರ್ವಹಣೆ ಸಂದರ್ಭದಲ್ಲಿ ಪರಮೋಚ್ಚ ತ್ಯಾಗಗೈದ ಅಗ್ನಿಶಾಮಕ ದಳದ ಹುತಾತ್ಮರನ್ನು ಸ್ಮರಿಸಿ ಗೌರವಾರ್ಪಿಸುವ ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳ ಸಿಬ್ಬಂದಿ ದಿನ. ಈ ದಿನದ ಮಹತ್ವ ಹಾಗೂ ಅಗ್ನಿಶಾಮಕ ದಳದ ತುರ್ತು ಕಾರ್ಯಾಚರಣೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಯಚೂರು ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿ ರವೀಂದ್ರ ಘಾಟಗೆ.
1: ಅಂತಾರಾಷ್ಟ್ರೀಯ ಅಗ್ನಿಶಾಮಕ ಸಿಬ್ಬಂದಿ ದಿನವನ್ನು ಪ್ರತಿ ವರ್ಷ ಆಚರಿಸ್ತಾ ಇದ್ದಾರೆ. ಡಿಸೆಂಬರ್ 2, 1998 ಆಸ್ಟ್ರೇಲಿಯಾದ ಲಿಂಟನ್ನಲ್ಲಿ ಕಾಡ್ಗಿಚ್ಚು ಸಂಭವಿಸಿ 5 ಅಗ್ನಿಶಾಮಕರು ಸಾವನ್ನಪ್ಪುತ್ತಾರೆ. ಅವರ ಸ್ಮರಣಾರ್ಥಕ್ಕಾಗಿ 1999 ಈ ದಿನವನ್ನು ಫೈರ್ ಫೈಟರ್ಸ್ ಡೇ ಅಂತ ಆಚರಿಸ್ತಾ ಬರ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ಏನಂದ್ರೆ ಸಾರ್ವಜನಿಕರಲ್ಲಿ ಅಗ್ನಿ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳುತ್ತೇವೆ. ಈ ಒಂದು ವಾರದಲ್ಲಿ ಆಸ್ಪತ್ರೆಗಳಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಮತ್ತೆ ಹಳ್ಳಿ ಪ್ರದೇಶಗಳಲ್ಲಿ ಈ ಅಗ್ನಿ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದ ಮುಖಾಂತರ ಈ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ.
0: ನಾಳೆ ರಾಯಚೂರು ನವೋದಯ ಇಂಜಿನಿಯರಿಂಗ್ ಕಾಲೇಜು ಪರಿಸರದಲ್ಲಿ ಅಗ್ನಿಶಾಮಕ ದಳದಿಂದ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಅಣಕು ಕಾರ್ಯಾಚರಣೆ ಆಯೋಜಿತವಾಗಿದೆ. ವಿಜಯಪುರ ಜಿಲ್ಲೆ ರಾಷ್ಟೀಯ ಹೆದ್ದಾರಿ 34 ಯಕ್ಕುಂಡಿ ಖಾಖಂಡ್ಕಿ ರಸ್ತೆಯನ್ನು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಖಾತೆ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ವಿಜಯಪುರ ತಾಲೂಕಿನ ರಾಷ್ಟೀಯ ಹೆದ್ದಾರಿ 34 ಹರಳೆಯನ್ನಗುಂಡ ರಸ್ತೆವರೆಗಿನ ಸುಧಾರಣಾ ಕಾಮಗಾರಿಗೆ ಯಕ್ಕುಂಡಿ ಗ್ರಾಮದಲ್ಲಿ ಸಚಿವರು ಭೂಮಿಪೂಜೆ ನೆರವೇರಿಸಿದರು. ಗದಗ ತಾಲೂಕು ಮೊಳಗುಂದ ಗ್ರಾಮದಲ್ಲಿ 14 ಕೋಟಿ ರೂಪಾಯಿ ವೆಚ್ಚದ ಕೆಇಬಿ ಗ್ರಿಡ್ ನಿರ್ಮಾಣ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಚಾಲನೆ ನೀಡಿದರು. ಕೋಲಾರ ತಾಲೂಕು ಕ್ಯಾಲನೂರು ಬಳಿ 6 ಕೋಟಿ ರೂಪಾಯಿ ಹಾಗೂ ಛತ್ರ ಕೋಡಹಳ್ಳಿ ಬಳಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸೇತುವೆಗಳ ನಿರ್ಮಾಣವಾಗಲಿದೆ ಎಂದು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಬಿಡನಾಳದ ಶ್ರೀ ಆರ್ಕೆ ಪಾಟೀಲ್ ಪಬ್ಲಿಕ್ ಸ್ಕೂಲ್ ಪದವಿ ಪೂರ್ವ ಮಹಾವಿದ್ಯಾಲಯವಾಗಿ ಉನ್ನತೀಕರಿಸಿದ್ದು ಶಾಸಕ ಪ್ರಸಾದ್ ಅಬ್ಬಯ್ಯ ಭೇಟಿ ನೀಡಿ ಪರಿಶೀಲಿಸಿದರು. ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳಾದ ತೇಜಸ್ವಿನಿ ನಾರಾಯಣ್ಕರ್ ಹಾಗೂ ಉಮೇಶ್ ಬೊಮ್ಮಕ್ಕನವರ್ ಪಾಲ್ಗೊಂಡಿದ್ದರು. ಐಟಿಎಫ್ ವಿಮೆನ್ಸ್ 35 ಟೆನಿಸ್ ಕ್ರೀಡಾಕೂಟ ಇಂದಿನಿಂದ ತುಮಕೂರಿನಲ್ಲಿ ಪ್ರಾರಂಭವಾಗಲಿದ್ದು ಓಪನ್ ಮಹಿಳಾ ಚಾಂಪಿಯನ್ಶಿಪ್ನಲ್ಲಿ 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ವಿಜೇತರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮುಂದಿನ 7 ದಿನಗಳ ಕಾಲ ರಾಜ್ಯಾದ್ಯಂತ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯುವ ಸಾಧ್ಯತೆ ಇದೆ. ರಾಜ್ಯದ ಹಲವು ಭಾಗಗಳಲ್ಲಿ ಅಲ್ಲಲ್ಲಿ ಗುಡುಗು ಸಿಡಿಲು ಸಹಿತ ಜೋರಾದ ಗಾಳಿಯೊಂದಿಗೆ ಹಗುರ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ರಾಜ್ಯ ಹವಾಮಾನ ಇಲಾಖೆಯ ಹಿರಿಯ ವಿಜ್ಞಾನಿ ಬೆಂಗಳೂರಿನ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ನಾಳೆಯವರೆಗೆ ಯಾದಗಿರಿ ಜಿಲ್ಲೆಯಾದ್ಯಂತ ಬಿಸಿಗಾಳಿ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಬಿಸಿಗಾಳಿ ಹಾಗೂ ಉಷ್ಣಾಘಾತ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದ್ದು ಮಧ್ಯಾಹ್ನ 12 ಸಂಜೆ 4 ಗಂಟೆಯವರೆಗೆ ಮನೆಯಿಂದ ಹೊರಹೋಗದಂತೆ, ಬಿಸಿಲಿನಲ್ಲಿ ಶ್ರಮದಾಯಕ ಕೆಲಸ ಮಾಡದಂತೆ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆ 10 ನಿಮಿಷಕ್ಕೆ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:00
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 MHz ಗಳಲ್ಲಿ

ಆತ್ಮೀಯ ಸ್ನೇಹಿತರೆ ನಮಸ್ಕಾರ. 12:06 ಈ ಸಮಯದಲ್ಲಿ ಕನ್ನಡ ಕಾಮನಬಿಲ್ಲಿನ ನವಿಲುಗರಿಯ ಧ್ವನಿಯಾಗಿ ನಿಮ್ಮೊಂದಿಗೆ ಇದ್ದೇನೆ. ನಿಮ್ಮ ಪುನೀತಾ, ನಂತರ ಜೊತೆ ಆಗ್ತಾರೆ ನನ್ನ ನಿಮ್ಮ ಮೆಚ್ಚಿನ ರಮ್ಯಾ. ಇವತ್ತಿನ FM ರೇನ್ಬೋದ ನವಿಲುಗರಿಯ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ನೀವು ಕೇಳಿದ್ರೆ, ಹೌದು, ಇವತ್ತು ಮೇ 4. ಕೇವಲ ಕ್ಯಾಲೆಂಡರ್ನಲ್ಲಿ ಒಂದು ದಿವಸನ ಇದು, ಖಂಡಿತ ಅಲ್ಲ. FM ರೇನ್ಬೋ ಕೇಳುಗರೆಲ್ಲರಿಗೂ ಕೂಡ ನಾವು ಇವತ್ತು ನಿಮಗೆ ತರ್ತಾ ಇದ್ದೇವೆ ಕ್ಯಾಲೆಂಡರ್ನಲ್ಲಿ ತುಂಬ ವಿಶೇಷವಾದಂತಹ ದಿವಸ. ಏನಪ್ಪಾ ಇದು ಅಂತ ಹೇಳಿದ್ರೆ, ಸಿನಿಮಾ ಪ್ರೇಮಿಗಳಿಗೆ, ಕಲಾರಾಧಕರಿಗೆ ಹಬ್ಬದ ದಿನ. ಹೌದು, ಇವತ್ತು ಚಲನಚಿತ್ರ ನಿರ್ದೇಶಕರ ದಿನ, ಡಿರೆಕ್ಟರ್ಸ್ ಡೇ. ಒಂದು ಸಿನಿಮಾವನ್ನು ಕೇವಲ ಅದರ ಹೆಸರಿನಿಂದ, ನಟನ ಹೆಸರಿನಿಂದ, ಸಂಗೀತದಿಂದ ನಾವು ಗುರುತಿಸ್ತೇವೆ. ಆದರೆ ಆ ನಟರ ಹಿಂದೆ ನಿಂತು ಪ್ರತಿ ದೃಶ್ಯಕ್ಕೂ ಕೂಡ ಜೀವ ತುಂಬಿ ಕಾಗದದ ಮೇಲಿರತಕ್ಕಂತಹ ಕಥೆಯನ್ನು ಬೆಳ್ಳಿತೆರೆಯ ಮೇಲೆ ಮ್ಯಾಜಿಕ್ ಮಾಡುವ ಆ ಅದೃಶ್ಯ ಶಕ್ತಿಯೇ ನಿರ್ದೇಶಕ. ಇವತ್ತು ಆ ಚಿತ್ರ ಬ್ರಹ್ಮರಿಗೆ ಅರ್ಪಿಸುವಂತಹ ವಿಶೇಷ ದಿನ. ನಿರ್ದೇಶಕ ಅಂದರೆ ಕೇವಲ ಆಕ್ಷನ್ ಕಟ್ ಹೇಳುವ ವ್ಯಕ್ತಿಯಲ್ಲ, ಆತ ಒಂದು ಹಡಗಿನ ಕ್ಯಾಪ್ಟನ್. ಲೇಖಕನ ಕಲ್ಪನೆಗೆ ಬಣ್ಣ ಹಚ್ಚಿದ ಈತ ಅಥವಾ ಈಕೆ, ನಟರ ಭಾವನೆಗಳಿಗೆ ತಕ್ಕಡಿ ಹಿಡಿಯುವರು, ತಂತ್ರಜ್ಞರ ಬೆನ್ನೆಲುಬಾಗಿ ಕೆಲಸ ಮಾಡುವಂತಹ ಸೂತ್ರಧಾರ. ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕ ಎನ್ನುವ ಪದಕ್ಕೆ ಗೌರವ ತಂದುಕೊಂಡಂತಹ ಬೇಕಾದಷ್ಟು ಹೆಮ್ಮೆಯ ಸಾಧಕರಿದ್ದಾರೆ ನಿರ್ದೇಶಕರಾಗಿ. ಅವರನ್ನೆಲ್ಲ ನಾವು ಮಾತನಾಡ್ತಾ, ಅವರ ಬಗ್ಗೆ ಮಾತನಾಡ್ತಾ, ಅವರ ಹಾಡುಗಳನ್ನು ಕೇಳ್ತಾ ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ಕನ್ನಡ ಕಾಮನಬಿಲ್ಲಿನ ಅಂದವನ್ನ, ಚಂದವನ್ನ, ಸಂಗೀತದ ಮಾಧುರ್ಯವನ್ನ ಹೆಚ್ಚಿಸೋಣ.

ಚಿತ್ರ ನಿರ್ದೇಶಕರು ಬಿ ಆರ್ ಪಂತುಲು, ಧ್ವನಿ ಎಸ್ ಜಾನಕಿ ಅವರದು, ಸ್ವರ ಸಂಯೋಜನೆ ಟಿ ಜೆ ಲಿಂಗಪ್ಪ, ಸಾಹಿತಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿ. ಚಿತ್ರ ಸಾಕುಮಗಳು.

0: ಆತ್ಮೀಯ ಸ್ನೇಹಿತರಿದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕ ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದೇವೆ, ನಿಮ್ಮ ಪುನೀತಾ ಹಾಗೂ ರಮ್ಯಾ. ಹಾಯ್ ರಮ್ಯಾ.
1: ಹಾಯ್ ಮೇಡಮ್, ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ವೆರಿ ಮಚ್. ಇವತ್ತು ನಾವು ಫಿಲ್ಮ್ ಡೈರೆಕ್ಟರ್ಸ್ ಡೇ ಅನ್ನು ಅಬ್ಸರ್ವ್ ಮಾಡ್ತಾ ಇದ್ದೇವೆ ರೈನ್ಬೋದಲ್ಲಿ. ಒಬ್ಬ ನಿರ್ದೇಶಕ ಅಂತ ಹೇಳಿದ್ರೆ ಕೇವಲ ಕಥೆಯನ್ನು ಮಾತ್ರ ದೃಶ್ಯ ರೂಪ ಕೇಳಿಸುವಂಥವನಲ್ಲ, ಅವನಿಗೆ ಸಾಮಾಜಿಕ ಜವಾಬ್ದಾರಿ ಇರುತ್ತೆ. ಆ ಮೂಲಕ ಸಮಾಜದಲ್ಲಿ ಬದಲಾವಣೆಯನ್ನು, ಜಾಗೃತಿಯನ್ನು, ಹಾಗೆ ನಮಗೆಲ್ರಿಗೂ ಕೂಡ ಜೀವನ ಪಾಠಗಳನ್ನು ಕಲಿಸುವಂತಹ ಅದ್ಭುತ ವ್ಯಕ್ತಿ ಮತ್ತು ಶಕ್ತಿ ಅನ್ನುವಂತಹ ಮಾತಿಗೆ ಪ್ರೇರಣೆಯಾಗಿ, ಮಾದರಿಯಾಗಿ ಬಹಳಷ್ಟು ಜನ ನಿರ್ದೇಶಕರು ನಮ್ಮ ಮುಂದೆ ನಿಲ್ತಾರೆ. ಕಣಗಾಲ್ ಪುಟ್ಟಣ್ಣ ಇರಬಹುದು, ಬಿ ಆರ್ ಪಂತುಲು ಅವರಿರಬಹುದು,
1: ಬಿ ಎಸ್ ರಂಗ ಅವರಿರಬಹುದು, ಅಲ್ಲಿಂದ ಆದಿಯಾಗಿ ಇವತ್ತಿನ ತನಕದ ಬಹುತೇಕ ನಿರ್ದೇಶಕರನ್ನ ನೋಡ್ತಾ ಬಂದಾಗ ಅವತ್ತಿದ್ದಂತ ಸಾಮಾಜಿಕ ಜವಾಬ್ದಾರಿ, ಜೊತೆಗೆ ನೀವೀಗಾಗಲೇ ಹೇಳದಂತೆ ನೂರಾರು ತಂತ್ರಜ್ಞರನ್ನ ಮುನ್ನಡೆಸುವಂತ ಒಬ್ಬ ಸಮರ್ಥ ನಾಯಕ ನಿರ್ದೇಶಕ ಅಂತ ಹೇಳಿದ್ರಿ. ಇವತ್ತಿನ ದಿನಕ್ಕೆ ಈ ವಿಚಾರವನ್ನ ತಗೊಂಡು ನೋಡಿದಾಗ ಒಬ್ಬ ನಿರ್ದೇಶಕ ಅಂತ ಹೇಳಿ ಕರೆಸ್ಕೊಳ್ಳೋನ್ಗೆ ಕೇವಲ ತಾಂತ್ರಿಕ ಜ್ಞಾನ ಅನ್ನೋದೊಂದಿದ್ರೆ ಸಾಲೋದಿಲ್ಲ, ಅದ್ರ ಜೊತೆಗೆ ತಾಳ್ಮೆ ಇರಬೇಕು, ನಮ್ಮ ಪ್ರೇಕ್ಷಕರ ನಾಡಿ ಮಿಡಿತವನ್ನ ಅರಿಯುವಂತ ಶಕ್ತಿ ಇರಬೇಕು, ಪ್ರತಿಯೊಂದು ದೃಶ್ಯದಲ್ಲೂ ಜೀವ ತುಂಬುವಂತ ಕಲೆ ಇರಬೇಕು. ಆತ ಆಗ ನಿಜಕ್ಕೂ ಒಂದು ಮಹಾನ್ ಸಿನಿಮಾನ ತೆರೆ ಮೇಲೆ ತರೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ನಾವು ಹೇಳಿದ ಹಾಗೆ ಇಂಥದ್ದೊಂದು ಎಲ್ಲ ಅಂಶಗಳನ್ನು ಇಟ್ಕೊಂಡು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಡಿಪಾಯ ಆಗದಂಥವರು ಬಿ ಆರ್ ಪಂತುಲು ಅವರು, ಹುಣಸೂರು ಕೃಷ್ಣಮೂರ್ತಿ ಅವರು. ಹಾಗಾಗಿ ನಾವು ಇವರನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಕನ್ನಡ ಸಿನಿಮಾದ ಭದ್ರ ಬುನಾದಿಯನ್ನ ಇವರಿಬ್ರು ಸೇರಿ ಹಾಕ್ತಾರೆ. ಸ್ಕೂಲ್ ಮಾಸ್ಟರ್ ಇರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು, ಇಂಥ ಚಿತ್ರಗಳ ಮೂಲಕ ಕನ್ನಡ ಸಂಸ್ಕೃತಿಯನ್ನ ಜಗತ್ತಿಗೆ ಪರಿಚಯ ಮಾಡಿಕೊಡ್ತಾರೆ.
0: ಖಂಡಿತ. ಕಣಗಾಲ್ ಪುಟ್ಟಣ್ಣ ಅಂತ ಹೇಳಿದ್ರೆ ಕಾದಂಬರಿ ಆಧಾರಿತ ಚಿತ್ರಗಳು ನಮ್ಮ ಮುಂದೆ ಇರುತ್ತೆ, ಮಹಿಳಾ ಪ್ರಧಾನ ಚಿತ್ರಗಳು. ಆ ಮೂಲಕ ಅವರು ಸಮಾಜದಲ್ಲಿ ಜಾಗೃತಿಯನ್ನು ತಂದಂತಹ ರೀತಿ, ಅವರು ಪರಿಚಯಿಸಿದಂತಹ ನಟ ನಟಿಯರು ನಿರ್ದೇಶ ಅವರು, ಅವರ ಗರಡಿಯಲ್ಲೂ ಕೂಡ ಬೇಕಾದಷ್ಟು ಜನ ಪಳಗಿದ್ರು, ಕರೆಕ್ಟ್ ಅಲ್ವಾ? ಹಾಗೇನೆ ಕಣಗಾಲ್ ಪುಟ್ಟಣ್ಣ ಅಂತ ಹೇಳಿದ್ರೆ ಅದೊಂದು ರೀತಿಯ ದೃಶ್ಯ ವೈಭವ. ಕಾದಂಬರಿಗಳನ್ನು ಅಷ್ಟು ಚೆನ್ನಾಗಿ ಅವರು ದೃಶ್ಯ ರೂಪ ಕೇಳಿಸ್ತಾ ಇದ್ರು. ಹಾಗೇನೆ ಶಂಕರ್ನಾಗ್ ಅವರ ನಿರ್ದೇಶನದಲ್ಲಿ ನಾವು ನೋಡಿದ್ರೆ ಅಂತ ಹೇಳಿದ್ರೆ ತಂತ್ರಜ್ಞತೆ, ತಾಂತ್ರಿಕತೆ ಇದೆ ಅಲ್ಲ, ಅದರ ಬಗ್ಗೆ ತಂತ್ರಜ್ಞರವರು ಅವರು ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಗಗಳನ್ನ ಮಾಡಿದ್ರು. ಹಾಗೇ ನಾಗತಿಹಳ್ಳಿ ಚಂದ್ರಶೇಖರ್ ಅವರನ್ನ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಪ್ರಶಸ್ತಿಗಳಿಗೋಸ್ಕರನೇ ಅವರು ಮತ್ತೆ ಗಿರೀಶ್ ಕಾಸರವಳ್ಳಿ ಇಬ್ಬರನ್ನು ಕೂಡ ಒಳ್ಳೆಯ ಚಿತ್ರಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಅವರ ಬಗ್ಗೆ ಮಾತನಾಡ್ತಾ ಆತ್ಮೀಯ ಸ್ನೇಹಿತರೆ ನಿಮ್ಮ ಸಂದೇಶಗಳನ್ನು ಕೂಡ ಕಳಿಸಿ. ಇವತ್ತು ಫಿಲ್ಮ್ ಡೈರೆಕ್ಟರ್ಸ್ ಡೇ.

ರಂಗನಾಯಕಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ತಿಮ್ಮಣ್ಣ ಅವರು ನಿರ್ಮಿಸಿ ಕಣಗಾಲ್ ಪುಟ್ಟಣ್ಣ ಅವರು ನಿರ್ದೇಶಿಸಿದಂತಹ ಚಿತ್ರ.

0: ಈ ಹಾಡನ್ನ ಕೇಳಬೇಕಾದ್ರೆ ಪ್ರತಿ ಸತಿನೂ ಕೂಡ ರಮ್ಯಾ ನನಗೆ ಅನ್ಸೋದು ಅಂತ ಹೇಳಿದ್ರೆ ಎಂಥ ಪದಗಳನ್ನ ಬಳಸಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ. ಸೌಂದರ್ಯವಲ್ಲಿ, ಮಾತಂಗಿ, ತಂಗಿ, ಲಲಿತಲ ತಾಂಗಿ, ದೀರ್ಘ ಸುಮಂಗಲಿ ಅನ್ನುವಂತಹ ಅದ್ಭುತವಾದಂತಹ ಪದಗಳನ್ನ ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರು ಈ ಗೀತೆಯಲ್ಲಿ ಬಳಸ್ಕೊಂಡಿದ್ದಾರೆ. ಪ್ರತಿ ಸತಿ ಕೇಳಬೇಕಾದ್ರೂ ಕೂಡ ಹೃದಯ ತುಂಬಿ ಬರುತ್ತೆ ಈ ಸಾಹಿತ್ಯ.
1: ಸಾಹಿತ್ಯಕ್ಕೆ ಅದು ಒಂಥರ, ನಾವು ಬೇರೆ ಸ್ಪೆಷಲ್ ಆಗಿ ಹೆಣ್ಮಕ್ಳು, ನಮಗೆ ಇನ್ನೂ ಹತ್ತಿರ ಆಗುತ್ತೆ ಆ ಸಾಹಿತ್ಯ.
0: ಈಗ ನಾವು ಇವ್ರ ಬಗ್ಗೆ ಮಾತನಾಡಿದ ನಂತರ ನಾನು ಒಂದು ಸ್ವಲ್ಪ ಲೆಫ್ಟಿಸ್ಟ್ ಆಗಿ ಹೋಗ್ತೀನಿ ನಾನು. ಓಕೆ, ಸೊ ಒಂದು ಕಲಾತ್ಮಕ ಚಿತ್ರಗಳು ಅಂತೇಳ್ಬಿಟ್ಟು ಹೇಳಿದಾಗ ಕೇವಲ ಪ್ರಶಸ್ತಿಗೋಸ್ಕರ ಮಾತ್ರ ಇವುಗಳ ಮೂಲಕ ಏನು ಸಂದೇಶವನ್ನ ಜಗತ್ತಿಗೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾತಿಗೆ ವಿವಾದವಾಗಿ ನಿಲ್ತಾರೆ ನಮ್ಮ ಗಿರೀಶ್ ಕಾಸರವಳ್ಳಿಯವರು ಹಾಗೆ ಜಿವಿಐ ಅವರು. ಬೇಕಾದಷ್ಟು ಪ್ರಯೋಗಗಳನ್ನ ಕನ್ನಡ ಚಿತ್ರರಂಗದಲ್ಲಿ ಮಾಡಿದ್ರು. ಸಂಸ್ಕೃತದ ಮೂಲಕ ಅವರು ಒಳ್ಳೊಳ್ಳೆಯ ಚಿತ್ರಗಳನ್ನ ಕೊಟ್ಟರು ಕೂಡ ಜಿವಿಐ ಅವರು. ಹಾಗೆ ಗಿರೀಶ್ ಕಾಸರವಳ್ಳಿ ಅವರು ಕನ್ನಡ ಚಿತ್ರರಂಗಕ್ಕೆ ಬೇಕಾದಷ್ಟು ಸ್ವರ್ಣ ಕಮಲಗಳನ್ನ ತಂದುಕೊಟ್ರು. ಕಲಾತ್ಮಕ ಸಿನಿಮೆಗಳು ಅಂತ ಹೇಳಿದ್ರೆ ಕೇವಲ ಪ್ರಶಸ್ತಿಗೆ ಮಾತ್ರ ಅಲ್ಲ, ಅದು ನಮ್ಮ ಸಮಾಜದಲ್ಲಿ ಆಗ್ತಾ ಇರತಕ್ಕಂತಹ ಅನಾಹುತಗಳ ಬಗ್ಗೆನೂ ಕೂಡ ಬೆಳಕು ಚೆಲ್ಲಿದಂತಹ ಚಿತ್ರ. ನನಗೆ ನೆನಪಿಗೆ ಬರ್ತಾ ಇರೋದು ದ್ವೀಪ, ನಮ್ಮ ನಾಡಿಸೋಜ ಅವರ ಕಾದಂಬರಿಯನ್ನು ಆಧರಿಸಿ ಸೌಂದರ್ಯ ಮತ್ತೆ ಅವಿನಾಶ್ ಅವರ ಅಭಿನಯ ಇದ್ದಂತಹ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರ ದ್ವೀಪ.
1: ಹೌದು, ಇದು ಕಲಾತ್ಮಕ ಚಿತ್ರಗಳು ಅಥವಾ ಸಮಾಜಕ್ಕೆ ಸಂದೇಶ ಕೊಡುವಂತ ಚಿತ್ರಗಳು ಈ ರೀತಿಯ ಕೆಟಗರಿಗೆ ಬಂದ್ರೆ ನಾವು ಸ್ವಲ್ಪ ವಾಣಿಜ್ಯ ಚಿತ್ರಗಳ ಕಡೆ ಕೂಡ ವಾಲ್ಬೇಕು. ಯಾಕೇಳಿ, ಇಂಡಸ್ಟ್ರಿ ಉಳಿಬೇಕು ಅಂತ ಹೇಳಿದ್ರೆ ಬಜೆಟ್ ಬೇಕಲ್ಲ. ಹಾಗಾಗಿ ವಾಣಿಜ್ಯ ಚಿತ್ರಗಳ ಮಾಂತ್ರಿಕರು ಅಂತ ಹೇಳಿ ನಾವು ಶಂಕರ್ನಾಗ್ ಹಾಗೆ ದೊರೈ ಭಗವಾನ್ ಅವರನ್ನ ನಾವಿಲ್ಲಿ ಸ್ಮರಿಸಬಹುದು. ವೇಗ ಜೊತೆಗೆ ಒಂದು ಹೊಸತನ, ಇದೆರಡನ್ನೂ ಕೂಡ ಚಿತ್ರರಂಗಕ್ಕೆ ಕೊಟ್ಟಂತವರು ಇವರಿಬ್ರು. ಸಿನಿಮಾ ರಂಗದ ಅತಿ ದೊಡ್ಡ ದೃಶ್ಯಾರಾಧಕ ಶಂಕರ್ನಾಗ್ ಅವರು ತಾಂತ್ರಿಕ ಕೌಶಲ ಹೆಂಗೆ ಕಾಣುತ್ತೆ ಮಾಲ್ಗುಡಿ ಡೇಸ್ ನಲ್ಲಿ ಅಂತ ಹೇಳಿದ್ರೆ ಅವುಗಳ ಸರಣಿ ಇವತ್ತಿಗೂ ಕೂಡ ಇಷ್ಟಪಟ್ಟು ಮನೇಲಿ ಮಕ್ಕಳು ಕುತ್ಕೊಂಡು ನೋಡ್ತಾರೆ. ಮಕ್ಕಳು ಮಾತ್ರ ಅಲ್ಲ, ನಾವು ಕೂಡ ಕುತ್ಕೊಂಡು ನೋಡ್ತೀವಿ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಾಲು ಸಾಲಾಗಿ ಹಿಟ್ ಸಿನಿಮಾಗಳನ್ನ, ವಾಣಿಜ್ಯಾತ್ಮಕ ರೀತಿಯ ಸಿನಿಮಾಗಳನ್ನ ಕೊಟ್ಟಂತವರು ದೊರೈ ಭಗವಾನ್ ಜೋಡಿ. ಹಾಗಾಗಿ ಇವರನ್ನ ವಾಣಿಜ್ಯ ಚಿತ್ರಗಳ ಮಾಂತ್ರಿಕ ನಿರ್ದೇಶಕರು ಅನ್ನುವಂಥ ಕ್ಯಾಟಗರಿಗೆ ಸೇರಿಸಬಹುದು.
0: ಖಂಡಿತವಾಗ್ಲೂ. ಹಾಗಂತ ಹೇಳಿದ್ರೆ ಕಾದಂಬರಿ ಆಧರಿಸಿ ಬಂದಂತಹ ನಾಗಮಂಡಲ ಚಿತ್ರದ ಟಿ ಎಸ್ ನಾಗಾಭರಣ ಅವರನ್ನ ಹೇಗೆ ಮರೆಯುವುದಕ್ಕೆ ಸಾಧ್ಯ, ಕರೆಕ್ಟ್ ಅಲ್ವಾ? ಅಷ್ಟು ಸೂಕ್ಷ್ಮವಾದಂತಹ ವಿಷಯವನ್ನು ಕೂಡ ನಾಗಮಂಡಲ ಅನ್ನುವಂತಹ ಚಿತ್ರದ ಮೂಲಕ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾದಂತಹ ಟಿ ಎಸ್ ನಾಗಾಭರಣ ಅವರ ನಿರ್ದೇಶನದ ಒಂದು ಹಾಡನ್ನು ಈಗ ಕೇಳಿಕೊಂಡು ಮತ್ತೆ ಬರೋಣ.

0: ಚಲನಚಿತ್ರ ನಿರ್ದೇಶಕ ಅಂತ ಬಂದಾಗ ಆತನಿ ಕ್ಯಾಪ್ಟನ್ ಅಂತ ನಾನು ಹೇಳಿದೆ ರಮ್ಯಾ. ಈಗ ಒಬ್ಬ ಲೇಖಕ ಪದಗಳಲ್ಲಿ ಬರೆದದ್ದನ್ನ ನಿರ್ದೇಶಕ ದೃಶ್ಯಗಳಲ್ಲಿ ಕಾವ್ಯದಂತೆ ಕಟ್ಟಿಕೊಡ್ತಾನೆ. ಆತ ಸಮನ್ವಯಕಾರ ಕೂಡ. ಯಾಕೆಂತ ಹೇಳಿದ್ರೆ ಇಲ್ಲಿ ನಟ ನಟಿಯರ ನಟನೆ ಇರಬಹುದು, ಸಂಗೀತ ಇರಬಹುದು, ಸಂಕಲನ, ಛಾಯಾಗ್ರಹಣ, ಈ ಎಲ್ಲ ನಾಲ್ಕು ಭಿನ್ನ ಕಲೆಗಳನ್ನ ಒಗ್ಗೂಡಿಸುವಂತಹ ಸೂತ್ರಧಾರನೆ ನಿರ್ದೇಶಕ.
1: ಹೌದು, ಸಿನಿಮಾ ಬಿಡುಗಡೆ ಆಗೋದು ಕ್ಕಿಂತ ಮುಂಚೆನೆ ಪ್ರತಿಯೊಂದು ದೃಶ್ಯವನ್ನ ಸಾವಿರಾರು ಬಾರಿ ನೋಡ್ತಾನಾತ. ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಗ್ಲಿಕ್ಕಿಂತ ಮುಂಚೆ ನಡೆಯುವಂಥದ್ದು. ಹಾಗಾಗಿ ಇದೆಲ್ಲವನ್ನ ಸೇರಿಸಿ ಒಂದು ಸಾವಿರಾರು ಬಾರಿ ಪ್ರತಿ ದೃಶ್ಯವನ್ನ ನೋಡಿರ್ತಾನೆ. ಅದನ್ನ ತಿದ್ದಿ ತೀಡೋ ಅಂತ ಮೊದಲ ಪ್ರೇಕ್ಷಕ ಕೂಡ ನಿರ್ದೇಶಕನೇ ಆಗಿರ್ತಾನೆ.
0: ಸ್ವಲ್ಪ ಹಾಗಂತ ಹೇಳಿದ್ರೆ ಕನ್ನಡದ ಮಹಾನ್ ನಿರ್ದೇಶಕರ ಬಗ್ಗೆ ನಾವು ಮಾತನಾಡೋಣ. ಆರ್ ನಾಗೇಂದ್ರ ರಾಯರ ಮೊದಲ ಟಾಕಿ ಸಿನಿಮಾ ಸತಿ ಸುಲೋಚನದಲ್ಲಿ ಕೆಲಸ ಮಾಡಿದಂತಹ ಇವರು ಚಿತ್ರರಂಗದ ಕನ್ನಡ ಚಿತ್ರರಂಗದ ಭೀಷ್ಮ ಅಂತ ಕರೆಸ್ಕೊಳ್ಪಡ್ತಾರೆ.
1: ಹೌದು, ಸತಿ ಸುಲೋಚನ ಚಿತ್ರವನ್ನ ನಿರ್ದೇಶಿಸಿದಂತಹ ವೈ ವಿ ರಾವ್ ಅವರೇನಿದ್ದಾರೆ, ಇವರು ಕನ್ನಡದ ಮೊದಲ ನಿರ್ದೇಶಕ ಅನ್ನುವಂತ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗ್ತಾರೆ.
0: ಹಾಗಂತ ಹೇಳಿದ್ರೆ ಬಂಗಾರದ ಮನುಷ್ಯ ಮತ್ತೆ ಭೂತಯ್ಯನ ಮಗ ಚಿತ್ರ ಸಿದ್ದಲಿಂಗಯ್ಯ, ಗ್ರಾಮೀಣ ಬದುಕು ಮತ್ತು ತಾಯಿ ಮಗನ ಸಂಬಂಧವನ್ನ ಬಂಗಾರದ ಮನುಷ್ಯ ಮತ್ತೆ ಭೂತಯ್ಯನ ಮಗ ಅಯ್ಯು ಚಿತ್ರಗಳಲ್ಲಿ ಅದ್ಭುತವಾಗಿ ಚಿತ್ರೀಕರಿಸಿದಂತಹ ಮಾಂತ್ರಿಕಾಯವರು.
1: ಹೌದು, ಕಮರ್ಷಿಯಲ್ ಸಿನಿಮಾಗಳಲ್ಲೂ ಒಂದು ಸಾಹಿತ್ಯಿಕ ಮೌಲ್ಯವನ್ನ ಉಳಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ಯಾರು ಗೊತ್ತಾ, ವಿಜಯ್ ಅವರು. ಮಯೂರಾದಂತಹ ಸಿನಿಮಾಗಳಲ್ಲಿ ಅಂತಹ ಎಷ್ಟೋ ಪೌರಾಣಿಕ ಇರುವಂತಹ ಚಿತ್ರಗಳಿರ್ಬೋದು, ಐತಿಹಾಸಿಕ ಚಿತ್ರ ಇರ್ಬೋದು, ಎಲ್ಲದರಲ್ಲೂ ಕಮರ್ಷಿಯಲ್ ಕಂಟೆಂಟು ಬೇಕು, ಜೊತೆಗೆ ಒಂದು ಮೆಸೇಜು ಬೇಕು ಅನ್ನೋದನ್ನ ವಿಜಯ್ ಅವರು ತೋರಿಸ್ಕೊಟ್ರು.
0: ನಾನು ತುಂಬಾ ಇಷ್ಟಪಡುವಂತಹ ಎರಡು ಚಿತ್ರಗಳು ಅಂತ ಹೇಳಿದ್ರೆ ಒಂದು ಜನಮದ ಜೋಡಿ ಮತ್ತೆ ಜಾನಪದ ಸೊಗಡನ್ನ ನಮಗೆ ತೋರಿಸಿಕೊಟ್ಟಂತಹ ನನ್ನ ಪ್ರೀತಿಯ ತಾತ್ವಿಕ ಕವಿ ಸಂತ ಶಿಶುನಾಳ ಶರೀಫರ ಜೀವನ ಕಥೆಯನ್ನ ಅತ್ಯುತ್ತಮವಾಗಿ ನಿರ್ದೇಶನ ಮಾಡಿದಂತಹ ಟಿ ಎಸ್ ನಾಗಾಭರಣ ಅವರು ಕೂಡ ವಿಶೇಷ ಪ್ರಯೋಗವನ್ನ ಕನ್ನಡದಲ್ಲಿ ಮಾಡಿದ್ರು.
1: ಜನಮದ ಜೋಡಿ ಚಿತ್ರದ ಕಥಾವಸ್ತು ಏನಿದೆ, ಇದು ಲಂಡನ್ನಿನ ಯೂನಿವರ್ಸಿಟಿಯೊಂದರಲ್ಲಿ ಪಠ್ಯಭಾಗ ಆಗತ್ತೆ.
0: ವಾವ್,
1: ಇವತ್ತಿಗೂ ಕೂಡ ಒಂದು ಸಾಂಪ್ರದಾಯಿಕ ಹಳ್ಳಿಯ ಸೊಗಡು ಹೇಗಿರುತ್ತೆ, ಆ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ, ಅದ್ರ ಬಗ್ಗೆ ಪಾಠ ಮಾಡೋದಕ್ಕೆ ಲಂಡನ್ ಯೂನಿವರ್ಸಿಟಿನಲ್ಲಿ ಜನಮದ ಜೋಡಿ ಚಿತ್ರದ ಒಂದು ಚಿತ್ರಕಥೆ ಇವತ್ತಿಗೂ ಪಠ್ಯದ ಭಾಗವಾಗಿದೆ ಅನ್ನೋದನ್ನ ನಾವು ಸ್ಮರಿಸಬೇಕು. ಹಾಗಾಗಿ ಜನಮದ ಜೋಡಿ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ದಾಖಲೆಗಳಿದೆ ಕರ್ನಾಟಕ ರಾಜ್ಯದಲ್ಲಿ ತಗೊಂಡಾಗ. ಈ ಸಿನಿಮಾ ಮಾಡಿರುವಂತಹ ಎಷ್ಟೋ ದಾಖಲೆಗಳನ್ನ ಇವತ್ತಿಗೂ ಬೇರೆ ಚಿತ್ರಗಳು ಮುರಿದಿಲ್ಲ ಅನ್ನೋದು ಕೂಡ ಇದೆ.
0: ಓಕೆ, ಹಾಗಂತ ಹೇಳಿದ್ಮೇಲೆ ಈಗ ನಾನು ಪಿ ಲಂಕೇಶ್ ಅವರ ಬಗ್ಗೆ ಮಾತನಾಡಬೇಕು. ಅವರು ಕೇವಲ ಲೇಖಕರು ಮಾತ್ರ ಆಗಿರಲ್ಲ, ಪತ್ರಿಕೋದ್ಯಮದಲ್ಲೂ ಕೂಡ ತಮ್ಮ ಛಾಪನ ಮೂಡಿಸಿದಂತಹ ಅವರ ಮಗಳನ್ನು ಕೂಡ ಗೌರಿ ಲಂಕೇಶ್ ಸಾರಿ ಕವಿತಾ ಲಂಕೇಶ್ ಅವರು ನಿರ್ದೇಶಕಿಯಾಗಿ ಕೆಲಸ ಮಾಡಿದ್ರು. ಇವರ ಪಲ್ಲವಿ ಚಿತ್ರದ ಮೂಲಕ ನಿರ್ದೇಶಕರು ಮಾತ್ರ ಅಲ್ಲ ರಾಷ್ಟ್ರ ಪ್ರಶಸ್ತಿಗೂ ಕೂಡ ಪಾತ್ರರಾದಂತಹ ಅಪರೂಪದ ಕನ್ನಡ ಚಿತ್ರ ನಿರ್ದೇಶಕ. ಹಾಗಾದ್ರೆ ಒಂದು ಹಾಡನ್ನ ಕೇಳ್ಕೊಂಡ್ಬಿಟ್ಟು ನಂತರ ನಾವು ವಾಪಸ್ ಬರೋಣಂತೆ, ಏನ್ ಹೇಳ್ತೀಯಾ?
1: ಓಕೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: 12:29:20 ನವಿಲುಗುರಿ ಕಾರ್ಯಕ್ರಮದಲ್ಲಿ ನಾವು ನಿಮ್ಮೊಂದಿಗಿದ್ದೇವೆ. ಆತ್ಮೀಯ ಸ್ನೇಹಿತರೆ, ಈಗ ನಾನು ರಮ್ಯಾನನ್ನ ಕೇಳಬೇಕು. ಈಗ ತಾಂತ್ರಿಕ ನಾವೀನ್ಯತೆ ಅಂತ ಹೇಳಿದ್ರೆ, ಈ ಟೆಕ್ನಾಲಜಿಕಲ್ ಇನ್ನೋವೇಷನ್ಸ್ ಅಂತ ನಾವೇನು ಹೇಳ್ತೇವೆ, ನಿರ್ದೇಶಕರು ಅದಕ್ಕೆ ತಮ್ಮನ್ನು ತಾವು ಒಡ್ಕೋಬೇಕು. ಆವಾಗ ಮಾತ್ರ ಬದಲಾಗ್ತಾ ಇರತಕ್ಕಂತಹ ಸಮಾಜದ ಮೂಲಕ ಈ ಹದಿಹರೆಯದ ಮಕ್ಕಳಿರಬಹುದು ಅಥವಾ ಯುವಕರಿರಬಹುದು, ಬದಲಾಗ್ತಾ ಇರತಕ್ಕಂತಹ ಸಾಮಾಜಿಕ ಮೌಲ್ಯಗಳಿತ್ತು ಅಂತ ಹೇಳಿದಾಗ ಯು ಶುಡ್ ಗೋ ವಿತ್ ದಿ ಫ್ಲೋ, ಕರೆಕ್ಟ್ ಅಲ್ವಾ? ಆ ಥರದನ್ನ ತಗೊಂಡ್ವಿ ಅಂತ ಹೇಳಿದ ಅದ್ರ ಬಗ್ಗೆ ಸ್ವಲ್ಪ ಮಾತನಾಡೋಣಂತೆ. ಯಾಕೆಂತ ಹೇಳಿದ, ನಿರ್ದೇಶಕರು ಕೂಡ ತಂತ್ರಜ್ಞಾನದ ಜೊತೆ ಜೊತೆಯಾಗಿ ಸಾಗಿದ್ರೆ ಮಾತ್ರ ಅದು ಪ್ರೇಕ್ಷಕನ ಮನಸ್ಸಿಗೆ ತಲುಪೋದಕ್ಕೆ ಸಾಧ್ಯ. ಕನ್ನಡದ ಮೊದಲ ಸಿನಿಮಾ ಬಿ ಆರ್ ಪಂತುಲು ಅವರ ಅಮರಶಿಲ್ಪಿ ಜಕಣಾಚಾರಿ, ಕನ್ನಡದ ಮೊದಲ ಪೂರ್ಣ ಪ್ರಮಾಣದ ಬಣ್ಣದ ಚಿತ್ರ, ಕರೆಕ್ಟ್ ಅಲ್ವಾ? ಅಲ್ಲಿವರೆಗೂ ಕೂಡ ಬ್ಲಾಕ್ ಅಂಡ್ ವೈಟ್ ಇತ್ತು.
2: ಹೌದು,
1: ಹಾಗಾಗಿ ದಿಸ್ ಇಸ್ ಅ ಮೈಲ್ ಸ್ಟೋನ್.
2: ಹೌದು, ಖಂಡಿತ. ಅಂದಿನ ಕಾಲದಲ್ಲೇ ಅಂಡರ್ ವಾಟರ್ ಶೂಟಿಂಗ್ ಮಾಡಿದಂತ ಧೈರ್ಯ ತೋರಿಸಿದಂತ ಶಂಕರ್ ನಾಗ್ ಅವ್ರನ್ನ ನಾವು ಮತ್ತೆ ಮತ್ತೆ ಇಡೀ ಕಾರ್ಯಕ್ರಮದಲ್ಲಿ ಸ್ಮರಿಸ್ತಾನೇ ಇರಬೇಕು. ಯಾಕಂದ್ರೆ ತಾಂತ್ರಿಕ ನಾವೀನ್ಯತೆಯನ್ನ ಇನ್ನೂ ಹೆಚ್ಚು ಮಟ್ಟಿಗೆ ಸಿನಿಮಾಕ್ಕೆ ತೋರಿಸ್ಕೊಟ್ರು ಅವರು.
1: ಕಠಾರಿ ವೀರ ಮತ್ತೆ ಸುರಸುಂದರಾಂಗಿ, ಕಠಾರಿ ವೀರ ಸುರಸುಂದರಾಂಗಿ ಅನ್ನುವಂತಹ 3D ಪ್ರಯತ್ನಗಳು ಕೂಡ ಕನ್ನಡ ಚಿತ್ರರಂಗದಲ್ಲಿ ನಡೆದಿದ್ದವೆ.
2: ಹೌದು, ಹಾಗಾಗಿನೇ ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ದೇಶಕರ ಬಗ್ಗೆ ಏನ್ ಹೇಳ್ತಾ ಇದ್ರು ಗೊತ್ತಾ, ನಿರ್ದೇಶಕರು ಏನ್ ಮಾಡ್ತಾರೋ ನಾನು ಅದನ್ನ ಮಾಡುವಂತ ಗೊಂಬೆ ಮಾತ್ರ ಅಂತ ಹೇಳಿ ಪದೇ ಪದೇ ಹೇಳೋದ್ರ ಮೂಲಕ ನಿರ್ದೇಶಕನೇ ಅಲ್ಟಿಮೇಟ್ ಅನ್ನೋದನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರತಿ ಸಲ ಮಾತಾಡುವಾಗ ಹೇಳ್ತಾ ಇದ್ರು.
1: ಹಾಗಂತ ಹೇಳಿದ್ಮೇಲೆ ಬರೀ ಕೇವಲ ಪುರುಷರ ಬಗ್ಗೆ ಮಾತನಾಡಿದ್ರೆ ಹೇಗೆ, ಮಹಿಳಾ ನಿರ್ದೇಶಕರ ಬಗ್ಗೆನೂ ಕೂಡ ನಾವು ಮಾತನಾಡಬೇಕು. ಪ್ರೇಮಾ ಕಾರಂತ ಅವರ ಫಣಿಯಮ್ಮ, ಸುಮನಾ ಕಿತ್ತೂರ್ ಅವರು ಕನ್ನಡ ಚಿತ್ರರಂಗದಲ್ಲೂ ಕೂಡ ಅತ್ಯುತ್ತಮ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಹಾಗೆ ಕವಿತಾ ಲಂಕೇಶ್ ಅವರ ಬಗ್ಗೆನೂ ಕೂಡ ನಾವು ಮಾತನಾಡಿದ್ದೇವೆ.
2: ಹೌದು, ಸುಮನಾ ಕಿತ್ತೂರ್ ಅವರ ಕಿರುಗೂರಿನ ಗಯ್ಯಾಳಿಗಳನ್ನು ನಾನು ಸ್ಮರಣೆ ಮಾಡಲೇಬೇಕು. ಅಂಥದ್ದೊಂದು ಪುಸ್ತಕನ ನಿಜಕ್ಕೂ ಸಿನಿಮಾ ಮಾಡಿ ತೆರೆ ಮೇಲೆ ತರೋದೊಂದು ವಿಭಿನ್ನವಾದಂಥ ಧೈರ್ಯ, ಅದಕ್ಕೊಂದು ಶಕ್ತಿ ಬೇಕು ಅಂತ ನನಗೆ ಅನ್ಸುತ್ತೆ.
1: ಕಲ್ಟ್ ಫಿಲ್ಮ್ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, ಅದಕ್ಕಿಂತ ಮುಂಚೆ ಲೂಸಿಯಾ, ಇಂಡಿಪೆಂಡೆಂಟ್ ಚಿತ್ರಗಳ ಹಾದಿಯನ್ನೇ ಬದಲಿಸಿದಂತಹ ಒಂದು ಚಿತ್ರ ಇದು ಲೂಸಿಯಾ.
2: ಸೈಕೋಲಾಜಿಕಲ್ ಥ್ರಿಲ್ಲರ್ ಮೂವಿ ಅಂತ ಹೇಳಿ ಕೂಡ ಕರೀತಾರೆ.
1: ಸೈಕೋಲಾಜಿಕಲ್ ಥ್ರಿಲ್ಲರ್ ಅಂತ ಹೇಳಿಬಿಟ್ಟು ಕೂಡ ನಾವು ಅದನ್ನ ಪರಿಗಣಿಸಬಹುದು.
2: ಇದರ ಜೊತೆಗೆ ಓಂ ಪ್ರಕಾಶ್ ರಾವ್ ಅವರಂತ ಆಕ್ಷನ್ ಚಿತ್ರಗಳನ್ನ ಎ ಕೆ

0: 47 ನ ಕೂಡ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು.
1: ಓಕೆ, ಸ್ನೇಹಿತರು ಹೇಳ್ತಾ ಇದ್ದಾರೆ ಲಕ್ಷ್ಮಿ ಕೂಡ ನಿರ್ದೇಶನ ಮಾಡಿದ್ದಾರೆ ಮಕ್ಕಳಿಗೋಸ್ಕರನೇ ಬಂದಂತಹ ಮಕ್ಕಳ ಸೈನ್ಯ ಅನ್ನುವಂತಹ ಚಿತ್ರ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಸಂದೇಶಗಳ ಬಗ್ಗೆ ನಾವು ಗಮನ ಕೊಡ್ತೇವೆ. ನೀವು ಕೇಳ್ತಾ ಇದ್ರೆ FM ರೈನ್ಬೋ ಕನ್ನಡ ಕಾಮನಬಿಲ್ಲು, ಇದು ನವಿಲುಗರಿ ಕಾರ್ಯಕ್ರಮ.

0: ಹೌದು, ಚೋರಿ ಆಗಿದೆ ನನ್ನ ದಿಲ್ ದಿಲ್ ದಿಲ್.
1: ಕಳೆದ್ಕೊಳ್ಳೋದ್ರಲ್ಲೂ ಒಂಥರ ಥ್ರಿಲ್ ಥ್ರಿಲ್.
0: ಹೌದು ಹೌದು, ಕಳೆದೋಗಿದ್ದನ್ನ ಹುಡುಕೋದ್ರಲ್ಲಿ ಮತ್ತಿನ್ನೊಂದು ನಿಮ್ಮ ದಿಲ್ಲನ್ನು ಉಳಿಸ್ಕೋಬೇಕು ಅಥವಾ ಏನು ಮತ್ತೆ ಪಡ್ಕೊಳ್ಬೇಕು ಅಂದ್ರೆ ಬಹಳ ಕಷ್ಟ. ಏನಿವೆ ತುಂಟತನದ ಹಾಡಿರಬಹುದು, ಸಾಹಿತ್ಯ ಇರಬಹುದು ಅಂತ ಹೇಳಿದ ತಕ್ಷಣ ನಿರ್ದೇಶನ ಚಿತ್ರಗಳು ಅಂತ ಬಂದ್ರೆ ರವಿಚಂದ್ರನ್ ಮತ್ತೆ ಯೋಗರಾಜ್ ಭಟ್ ಸರ್ ಇದಾರಲ್ಲ, ಅವರ ಚಿತ್ರಗಳು ಕನ್ನಡದಲ್ಲಿ ಎನ್ ವೀರಸ್ವಾಮಿ ಅವರ ಪುತ್ರರಾದಂತಹ ರವಿಚಂದ್ರನ್ ಅವರು, ವಿ ರವಿಚಂದ್ರನ್ ಅವರು ಪ್ರೇಮಲೋಕ ಚಿತ್ರವನ್ನ ಮಾಡಿದ ನಂತರ ಅಲ್ಲಿವರೆಗೂ ಕೂಡ ರವಿಚಂದ್ರನ್ ಅವರು ವೀರಸ್ವಾಮಿ ಅವರ ಮಗ ಅಂತ ಹೇಳ್ಬಿಟ್ಟು ಹೇಳಿ ಕರ್ಸ್ಕೊಳ್ತಾ ಇದ್ರಂತೆ. ವೀರಸ್ವಾಮಿ ಅವರೇ ಹೇಳಿರೋದು ಇದನ್ನ, ಇಲ್ಲಿವರೆಗೂ ಕೂಡ ರವಿಚಂದ್ರನ್ ನನ್ನ ಮಗ, ನಾನು ಇನ್ನ ನನ್ನ ಐಡೆಂಟಿಟಿಯನ್ನ ನಾನು ವಿ ರವಿಚಂದ್ರನ್ ಅವರ ತಂದೆ ಅಂತ ಹೇಳ್ಕೋಬೇಕು ಅಂತ. ಅಂದ್ರೆ ಒಳ್ಳೊಳ್ಳೆಯ ಚಿತ್ರಗಳನ್ನ ಎನ್ ವೀರಸ್ವಾಮಿ ಅವರು ಕೂಡ ನಮಗೆ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಅಂದ್ರೆ ನಿರ್ದೇಶಕರಾಗಿ ವಿ ರವಿಚಂದ್ರನ್ ಅವರು ಬಹಳಷ್ಟು ಪ್ರಯೋಗಗಳನ್ನ ಕನ್ನಡ ಚಿತ್ರರಂಗದಲ್ಲಿ ಮಾಡಿದ್ರು. ಅದರಲ್ಲಿ ಫಸ್ಟ್ ಏನಂದ್ರೆ ಒಂದು ಮ್ಯೂಸಿಕ್ ಇರಬಹುದು, ಅವರು ತೆಗೆದುಕೊಂಡಂತಹ ವೆರಿ ಸೂಪರ್ ಹಾಗೇನೆ ವೆರಿ ಡ್ಯಾಶಿಂಗ್ ಸ್ಟೋರಿ ಲೈನ್ಸ್ ಇರಬಹುದು, ಅದನ್ನ ಅವರು ಪ್ರೇಕ್ಷಕರಿಗೆ ಕೊಟ್ಟಂತಹ ರೀತಿ ಇರಬಹುದು, ಹಾಗೇನೆ ಅವನ್ನ ಕೊಡೋದಕ್ಕೆ ಅವರು

0: ಅವರ ಬಗ್ಗೆ ಒಂದು ಯಾವಾಗಲೂ ನಾವು ಮೂಗು ಬರಿತಾ ಇದ್ವಿ, ಯಾಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಟ ನಟಿಯರೇ ಸಿಗೋದಿಲ್ವಾ, ಯಾಕೆ ಅವರು ಬೇರೆ ಕಡೆಯಿಂದ ಜೂಹಿ ಚಾವ್ಲನ್ನ ಪರಿಚಯ ಮಾಡಿದ್ರು, ಖುಷ್ಬು ಅವರನ್ನ ಪರಿಚಯಿಸಿದ್ರು, ಪೂನಂ ಧಿಲನ್ ಅವರನ್ನ ಕಳಿಸ್ ನಮಗೆ ಹಿಡ್ಕೊಟ್ರು, ಬಿಂದಿಯಾ ಬಂದ್ರು, ಹಾಗೆ
1: ಮೂನ್ಮುನ್ಸೇನು
0: ಮತ್ತೆ ಕರೆಕ್ಟ್ ಅಲ್ವಾ, ಈ ರೀತಿಯ ಕೆಲವು ಪ್ರಯೋಗಗಳನ್ನ ರವಿಚಂದ್ರನ್ ಅವರು ಮಾಡಿದ್ದಾರೆ. ಹಾಗೇನೆ ಕೆಲವು ನಿರ್ದೇಶಕರು ಒಂದು ಪದಕ್ಕೆ ಅವರು ಬಹಳ ಒತ್ತು ಕೊಡ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಇವಾಗ ಅಬ್ಬಾಯಿ ನಾಯ್ಡು ಅವರ ಚಿತ್ರಗಳನ್ನು ನಾವು ತೆಗೆದುಕೊಂಡ್ವಿ ಅಂದ್ರೆ ತಾಯಿ ಅನ್ನುವಂತಹ ಒಂದು ಪದಕ್ಕೆ ಅವರು ವಿಶೇಷವಾಗಿ ಆದ್ಯತೆಯನ್ನು ಕೊಡ್ತಾ ಇದ್ರು. ತಾಯಿ, ತಾಯಿ ಕನಸು, ತಾಯಿಯ ನುಡಿ, ತಾಯಿಯ ಮಡಿಲಲ್ಲಿ, ತವರ ಮನೆ, ಈ ತರದ ಚಿತ್ರಗಳು. ಹಾಗೇನೆ ಸುನಿಲ್ ಕುಮಾರ್ ದೇಸಾಯಿ ಅವರ ಚಿತ್ರಗಳನ್ನು ನಾವು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಅರ್ಕಾವತ್ತು ಮತ್ತೆ ರಾ ಅವರ ಚಿತ್ರಗಳಲ್ಲಿ ಕಾಣ್ತಾರೆ. ತರ್ಕ, ಪ್ರತ್ಕರ್ಷ,
1: ಹೌದು, ಪ್ರತ್ಯರ್ಥ,
0: ನಿಷ್ಕರ್ಷ, ನಮ್ಮೂರ ಮಂದಾರ ಹೂವೆ, ಹಾಗೇನೆ ಎಲ್ಲದಕ್ಕೂ ಒಂದು ನಾನು ಕೆಲವು ಸತಿ ನೋಡ್ತೀನಲ್ವಾ, ಯಾಕೆಂತ ಹೇಳಿದ್ರೆ ವಾಟ್ ಇಸ್ ದೇರ್ ಇನ್ ನೇಮ್ ಅಂತೇಳ್ಬಿಟ್ಟು ಹೇಳಿ ಶೇಕ್ಸ್ಪಿಯರ್ ಕೇಳಿದ್ರು ಕೂಡ ಕೆಲವು ಸತಿ ಯಾವಾಗ್ಲೂ ಆ ಶೀರ್ಷಿಕೆ ಇರುತ್ತಲ್ಲ, ಹಾಗೇನೆ ಸಬ್ ಟೈಟಲ್ಸ್ ಇರಬಹುದು. ಫಾರ್ ಎಕ್ಸಾಂಪಲ್, ಅಮೃತ ವರ್ಷಿಣಿ ಚಿತ್ರದಲ್ಲಿ ಲವ್ ಸ್ಟೋರಿ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್ ಅನ್ನುವಂಥದ್ದು, ಅದೆಲ್ಲದನ್ನು ಕೂಡ ಇಟ್ ಆಕ್ಚುಲಿ ಗಿವ್ಸ್ ಅಸ್ ಏನೋ, ಅದನ್ನೆಲ್ಲವನ್ನು ಕೂಡ ನಿರ್ದೇಶಕ ನೋಡಿರ್ತಾನೆ. ಒಂದು ಚಿತ್ರ ಮಾತ್ರ, ಬೆಳದಿಂಗಳ ಬಾಲಿ, ಸುನಿಲ್ ಕುಮಾರ್ ದೇಸಾಯಿ ಅವರು ನಿರ್ದೇಶನ ಮಾಡಿದಂತಹ ಎಂಡಮೂರಿ ವೀರೇಂದ್ರನಾಥ್ ಅವರ
1: ಕಾದಂಬರಿ ಆಧಾರಿತ ಚಿತ್ರ.
0: ಸೊ ಇದು ನನಗೆ ಅನಿಸ್ತು, ವಾಟ್ ಯು ಸೇ ಅಬೌಟ್?
1: ಹೌದು, ಯಾಕಂದ್ರೆ ಒಂದು ಚಿತ್ರದ ಟೈಟಲ್ ಕೂಡ ಪ್ರೇಕ್ಷಕನಿಗೆ ತುಂಬಾ ಪ್ಲಸ್ ಪಾಯಿಂಟ್. ನಾವು ಚಿತ್ರರಂಗಕ್ಕೆ, ಸಿನಿಮಾಕ್ಕೆ ಜನರನ್ನ ಸೆಳಿಬೇಕು ಅಂತ ಹೇಳಿದ್ರೆ ಚಿತ್ರದ ಟೈಟಲ್ ತುಂಬಾ ಮುಖ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಉಪೇಂದ್ರ ಅವರ ಎ, ಜಸ್ಟ್ ಒನ್ ವರ್ಡ್. ಸೊ ಇಂಥದ್ದು ಏನೋ ಒಂದು ಇದೆ, ಏನೋ ಒಂದು ಸ್ಪೆಷಲ್ ಇದೆಯಲ್ಲ ಅಂತ ಹೇಳಿ ಟೈಟಲ್ ನೋಡಿದ್ರೆ ನಮ್ಗೆ ಅನ್ನಿಸ್ಬೇಕು. ಅಂಥದನ್ನೆಲ್ಲ ಹುಟ್ಟಾಕೋದು, ಅಂಥದ್ದೊಂದು
0: ಸಬ್ ಟೈಟಲ್ ಗೊತ್ತಾ ನಿನಗೆ?
1: ದಿ ಎಂಡ್. ಐ ಥಿಂಕ್ ಇನ್ನೊಂದು ಬುದ್ಧಿವಂತರಿಗೆ ಮಾತ್ರ.
0: ಹಾಗೆ
1: ಅದೇ ಈ ತರದೆಲ್ಲ ಸ್ಪೆಷಾಲಿಟಿ ಇರುವಂತದ್ದು, ಇಂಥದ್ದೆಲ್ಲ ಯೋಚನೆ ಮಾಡೋದಕ್ಕೆ ಒಂದು ಕ್ರಿಯೇಟಿವಿಟಿ ಇರೋದಿದೆಯಲ್ಲ, ಅದು ನಿರ್ದೇಶಕನಿಗೆ ಬೇಕು ಅಂತ ಅನ್ಸುತ್ತೆ
0: ಖಂಡಿತವಾಗ್ಲೂ. ಹಾಗೇನೆ ಈಗ ನಾನು ಕೇವಲ ನಿರ್ದೇಶಕರು ಕನ್ನಡದಿಂದ ಮಾತ್ರ ಇಲ್ಲ, ಖಂಡಿತ ಆ ತರ ಏನಿಲ್ಲ, ಬೇರೆ ಭಾಷೆಯ ನಿರ್ದೇಶಕರು ಕೂಡ ಕನ್ನಡ ಚಿತ್ರರಂಗವನ್ನು ತಮ್ಮ ತವರು ಮನೆಯಾಗಿ ಆಯ್ದುಕೊಂಡು ಅಲ್ಲಿಂದ ತಮ್ಮ ಪ್ರಥಮ ಚಿತ್ರಗಳನ್ನು ನಿರ್ದೇಶನ ಮಾಡಿದಂತಹ ಪ್ರತೀತಿ ಇದೆ. ಎಸ್, ಅವರಲ್ಲ, ಅವರೇ. ಓಕೆ, ಪಲ್ಲವಿ ಅನುಪಲ್ಲವಿ ಚಿತ್ರದ ಮೂಲಕ ಅನಿಲ್ ಕಪೂರ್ ಅವರ ಫಸ್ಟ್ ಫಿಲ್ಮ್ ಕೂಡ ಅದೇ
1: ಕನ್ನಡ ಚಿತ್ರ,
0: ಕರೆಕ್ಟ್ ಅಲ್ವಾ? ಈ ಪಲ್ಲವಿ ಅನುಪಲ್ಲವಿ ಮತ್ತು ಗೀತಾ ಅನ್ನುವಂತಹ ಎರಡು ಚಿತ್ರಗಳು ಫಸ್ಟ್ ರಿಲೀಸ್ ಆದ್ರೂ ಕೂಡ ಅವು ಸೂಪರ್ ಹಿಟ್ ಆಗಲಿಲ್ಲ. ಎರಡನೇ ಬಾರಿ ರಿಲೀಸ್ ಆದಾಗ ದಿ ಬಿಕೇಮ್ ಹಿಟ್.
1: ಅದೇ ಲೆಕ್ಕದಲ್ಲಿ ತುಂಬಾ ಚಿತ್ರಗಳಿದೆ ಕನ್ನಡ ಚಿತ್ರರಂಗದಲ್ಲಿ. ಇವನ್ ನಾವು ಬಾಲಚಂದರ್ ಅವ್ರನ್ನ ಕೂಡ ಇಲ್ಲಿ ಸ್ಮರಿಸಬೇಕು. ಬೆಂಕಿಯಲ್ಲಿ ಅರಳಿದ ಹೂವು ಸಿನಿಮಾ ಕೂಡ ಇವತ್ತಿಗೂ ಒಂದ್ ರೀತಿ ಎವರ್ಗ್ರೀನ್ ಮೂವಿ ಕನ್ನಡ ಚಿತ್ರರಂಗದಲ್ಲಿ. ಅದನ್ನ ಕೂಡ ನಮ್ಮ ನಿರ್ದೇಶಕರು ಕೊಟ್ಟಿದ್ದಲ್ಲ.
0: ಹೌದು ಅಲ್ವಾ?
1: ಹೌದು,
0: ಅಂದ್ರೆ ನಿರ್ದೇಶಕನಿಗಿರಬಹುದು, ನಟ ನಟಿಯರಿಗಿರಬಹುದು, ಕಲೆಗೆ ಜಾತಿ, ಮತ,
1: ಭಾಷೆ, ಗಡಿ ಯಾವುದರ ಎಲ್ಲೇ ಇಲ್ಲ.

0: ನಗುವ ನಯನ
1: ಮಧುರ ಮೌನ
0: ಇದಿರ್ಬೇಕಾದ್ರೆ ಮಿಡಿವ ಮನಸ್ಸು ಇರ್ಬೇಕಾದ್ರೆ ಬೇರೆ ಮಾತೇಕೆ. ಆದ್ರೆ ಏನೇ ಇದ್ರು ಕೂಡ ಈಗ ರಮ್ಯ ನಾನು ಕೇಳ್ತಾ ಇದ್ದು KGF ಅನ್ನುವಂತಹ ಒಂದು ಚಿತ್ರ, ಅದ್ರ ಬಗ್ಗೆ ಸ್ವಲ್ಪ ಹೇಳಲ್ಲ?
1: ಹೌದೌದು, ಪ್ಯಾನ್ ಇಂಡಿಯಾ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಹೆಚ್ಚು ಪರಿಚಯಗೊಳಿಸಿದಂಥ ಚಿತ್ರ KGF, ನಿರ್ದೇಶಕ ಪ್ರಶಾಂತ್ ನೀಲು. ಆದ್ರೆ ಇವತ್ತಿಗೂ ಕೂಡ ಈ ಬಗ್ಗೆ ಚರ್ಚೆ ಇದೆ. ಅವತ್ತಿನ ಕಾಲದಲ್ಲೇ ಮಹಿಷಾಸುರ ಮರ್ದಿನಿ ಚಿತ್ರ ಪ್ಯಾನ್ ಇಂಡಿಯಾ ಚಿತ್ರ ಆಗಿತ್ತು ಅನ್ನುವಂಥದ್ದು. ಅದೇನೇ ಇದ್ರೂ ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡ ಚಿತ್ರರಂಗವನ್ನ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತಗೊಂಡು ಹೋಗಿದ್ದು KGF ಅನ್ನುವಂಥ ಚಿತ್ರ. ಇವತ್ತದು ಜಾಗತಿಕ ಮಟ್ಟಕ್ಕೆ ಹೋಗಿದೆ, ಅದ್ರ ಮಾತು ಬೇರೆ. ಸೊ ಕನ್ನಡ ಚಿತ್ರವನ್ನ ಒಂದು ಬ್ರ್ಯಾಂಡ್ ಆಗಿ ಇಂಡಸ್ಟ್ರಿನಲ್ಲಿ, ಒಂದು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದತ್ತ ಎಲ್ಲರೂ ನೋಡೋ ಹಾಗೆ ಬೆರಗುಗಣ್ಣಿಂದ ಮಾಡಿದಂತ ನಿರ್ದೇಶಕ ಪ್ರಶಾಂತ್ ನೀಲ್.
0: ಪ್ರಶಾಂತ್ ನೀಲ್ ಅವರ ಬಗ್ಗೆ ಮಾತನಾಡಿದ ಮೇಲೆ ಇನ್ನೊಂದ್ಸತಿ ಕನ್ನಡ ಚಿತ್ರರಂಗವನ್ನ ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋದಂತಹ ರಿಷಬ್ ಶೆಟ್ಟಿ ಅವರ ಬಗ್ಗೆ ಮಾತನಾಡಿದ್ರು.
1: ಕಾಂತಾರ
0: ಸ್ಥಳೀಯ ದೇವಾರಾಧನೆಯನ್ನ ಅವರು ಜಗತ್ತಿಗೆ ಪರಿಚಯಿಸಿದ್ರು. ಇಲ್ಲಿ ಕೇವಲ ಮಣ್ಣಿನ ವಾಸನೆ ಮಾತ್ರ ಇರಲಿಲ್ಲ, ಎಷ್ಟೊಂದು ತಮಾಷೆ ಇತ್ತು. ನಮ್ಮ ಕನ್ನಡ ಚಿತ್ರರಂಗದ ಸೂಪರ್ ಹಿಟ್ ಚಿತ್ರಗಳಲ್ಲಿ ಒಂದು ಕಾಂತಾರ ಅಂತ ಹೇಳ್ಬಿಟ್ಟು ಹೇಳಿ ಅನ್ಸುತ್ತೆ. ಅಲ್ಲದೆ ನಾವು ಲೂಸಿಯ ಬಗ್ಗೆ ಮಾತನಾಡಿದ್ವಲ್ಲ, ಇದು ಕ್ಲೌಡ್ ಫಂಡಿಂಗ್ ಮೂಲಕ ಇದು ತಯಾರಾದಂತಹ ಚಿತ್ರ ಇದು. ನೋಡಿ ಯಾವ ಥರದ್ದು ಒಂದು ಪರಿಕಲ್ಪನೆ ಇರುತ್ತೆ ನಿರ್ದೇಶಕರಿಗೆ ಅಂತ ಅಂದರೆ, ಹೇಗೆ ಪಾಪ ಇದು ಇರಲಿಲ್ಲ ಅಂತ ಹೇಳಿದ್ರು ಕೂಡ ಜನರಿಂದ ಹಣವನ್ನು ಸಂಗ್ರಹಿಸಿ ಆ ಮೂಲಕ ಚಿತ್ರವನ್ನು ನಿರ್ಮಾಣ ಮಾಡೋದು, ನಿರ್ದೇಶನ ಮಾಡೋದು ಅಂತ ಹೇಳಿದಾಗ ಪ್ರೇಕ್ಷಕರು ಕೂಡ ಇಲ್ಲಿ ಪ್ರೋತ್ಸಾಹವನ್ನು ಕೊಡಬೇಕು ಚಿತ್ರಗಳಿಗೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ.
1: ಹೌದು, ಹೇಮಂತ್ ರಾವ್ ಅವರ ಪ್ರೇಮ ಕಥೆಗಳನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಯಾಕಂದರೆ ಎಷ್ಟೋ ಸಲ ನಮ್ಮ ಮನಸ್ಸು ಸಾಗರದಾಚೆ ಹೋಗ್ಬಿಟ್ಟಿರುತ್ತೆ, ಅದರಲ್ಲೂ ಸಪ್ತಸಾಗರದಾಚೆ ಹೋಗ್ಬಿಟ್ಟಿರುತ್ತೆ.
0: ಅದು ಎಷ್ಟೋ ಜನರಿಗೆ ತುಂಬ ಇಷ್ಟ ಆದಂತಹ ಚಿತ್ರ.
1: ನನಗೂ ಕೂಡ ಪಾರ್ಟ್ 1 ಪಾರ್ಟ್ 2 ಎರಡೂ ಕೂಡ ಬಹಳ ಹೃದಯಕ್ಕೆ ತಟ್ಟಿದಂತ ಮುಟ್ಟಿದಂತ ಸಿನಿಮಾ. ಸೊ ಈ ರೀತಿಯ ಭಾವನಾತ್ಮಕ ಚಿತ್ರಗಳಿರ್ಬೋದು, ನೀವೇ ಹೇಳಿದ ಹಾಗೆ KGF ನಂತಹ ಚಿತ್ರಗಳಿರ್ಬೋದು, ಕಾಂತಾರದಂತಹ ದೈವಾರಾಧನೆಯ ಚಿತ್ರಗಳಿರ್ಬೋದು, ಎಲ್ಲವೂ ಬೇರೆ ಬೇರೆ ಜಾನರ್ ಚಿತ್ರಗಳನ್ನ ಅಟ್ ಎ ಟೈಮ್ ಇವತ್ತಿನ ಕಾಲಘಟ್ಟದಲ್ಲಿ ಕೊಡುವಂತ ವಿಭಿನ್ನ ನಿರ್ದೇಶಕರು ನಮ್ಮ ನೆಲದಲ್ಲಿದ್ದಾರೆ ಅನ್ನೋದೇ ನಮ್ಮ ಖುಷಿ.
0: ಚಿತ್ರ ನಿರ್ದೇಶಕರು ಮಾತ್ರ ಅಲ್ಲ, ಸಂಗೀತ ನಿರ್ದೇಶಕರು ಕೂಡ, ಚಿತ್ರ ನಿರ್ದೇಶನವನ್ನು ಮಾಡುವಂತಹ ಒಂದು ನಟರು ಕೂಡ. ಅದರಲ್ಲಿ ಗುರುಕಿರಣ್ ಇರಬಹುದು, ಮತ್ತೆ ಹಂಸಲೇಖ ಅವರಿರಬಹುದು, ಹಾಗೆಯೇ ಅಂಬರೀಷ್, ಲಕ್ಷ್ಮಿ ಮತ್ತು ವಿಷ್ಣುವರ್ಧನ್ ಅವರನ್ನು ಕೂಡ ಚಿತ್ರ ನಿರ್ದೇಶನಕ್ಕೆ ಕೈ ಹಾಕಿದ್ದಾರೆ.
1: ಹಾಗಾದ್ರೆ ಹ್ಯಾಟ್ ನಿರ್ದೇಶಕರ ಹ್ಯಾಟ್ ತೊಟ್ಟಿದ್ದಾರೆ.
0: ಓಕೆ, ಹಾಗಂತ ಹೇಳಿದ್ರೆ ಒಂದು ಹಾಡನ್ನು ಕೇಳ್ಕೊಂಡ್ಬಿಟ್ಟು ನಂತರ ನಾವು ನಮ್ಮ ಸ್ನೇಹಿತರ ಸಂದೇಶಗಳ ಕಡೆ ಗಮನ ಹರಿಸೋಣ. ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮ ಕನ್ನಡ ಕಾಮನಬಿಲ್ಲು 101.3 MHz ಕಂಪನಾಂಕ. ನೀವು ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲಿನಲ್ಲಿ ನವಿಲುಗರಿ ಕಾರ್ಯಕ್ರಮ. ನಿಮ್ಮೊಂದಿಗಿದ್ದೇವೆ ನಿಮ್ಮ ಪುನೀತಾ ಹಾಗೂ ರಮ್ಯಾ.

0: ಅತ್ಯುತ್ತಮ ಚಿತ್ರದ ಮೇಲೆ ಯಾವಾಗಲೂ ಕೂಡ ಒಳ್ಳೆಯ ನಿರ್ದೇಶನದ ನಿರ್ದೇಶಕನ ಛಾಯೆ ಖಂಡಿತ ಇರುತ್ತೆ. ಬಂಗಾರದ ಮನುಷ್ಯ ಸಿದ್ದಲಿಂಗಯ್ಯ ಅವರ ನಿರ್ದೇಶನದ ಈ ಚಿತ್ರ ಒಂದೇ ಒಂದು ಚಿತ್ರಮಂದಿರದಲ್ಲಿ ಸುಮಾರು 2 ವರ್ಷಗಳಿಗಿಂತಲೂ ಕೂಡ ಅಧಿಕವಾಗಿ ಓಡಿದಂತಹ ದಾಖಲೆಯನ್ನು ತನ್ನದಾಗಿಸಿಕೊಂಡಿದೆ. ಅಷ್ಟೇ ಅಲ್ಲ ಆತ್ಮೀಯ ಸ್ನೇಹಿತರೆ, ನಾವು ನಿರ್ದೇಶಕರ ಬಗ್ಗೆ ಮಾತನಾಡ್ತಾ ಹೋದ್ವಿ ಅಂತ ಹೇಳಿದ್ರೆ 1 ಗಂಟೆ ಖಂಡಿತ ಸಾಕಾಗೋದಿಲ್ಲ. ರಾಕ್ ಲೈನ್ ವೆಂಕಟೇಶ್ ಅವರನ್ನು ಯಾಕೆ ಬಿಟ್ರಿ, ಎಸ್ ನಾರಾಯಣ್ ಅವರನ್ನು ಯಾಕೆ ಬಿಟ್ರಿ ಅಂತ ಬಿಟ್ಟಿಲ್ಲ, ದಯವಿಟ್ಟು ಕೇಳಬೇಡಿ. ಖಂಡಿತವಾಗ್ಲೂ ರಮ್ಯ ನಿಮ್ಮ ಒಟ್ಟಿಗಿರ್ತಾರೆ, ಅವ್ರು ಖಂಡಿತ ಅದ್ರ ಬಗ್ಗೆ ಮಾತನಾಡ್ತಾರೆ. ಈಗ ಟೈಮ್ ಬಂದಿದೆ ನಾವು ನಮ್ಮ ಸ್ನೇಹಿತರ ಸಂದೇಶಗಳ ಕಡೆ ಗಮನವನ್ನು ಹರಿಸುವಂಥದ್ದು. ಎಸ್ ಆರ್ ಪುಟ್ಟಣ್ಣ ಕಣಗಾಲ್, ಮೋಸ್ಟ್ ವಂಡರ್ಫುಲ್ ಕ್ಲಾಸಿಕ್ ಡಿರೆಕ್ಟರ್ ಇನ್ಕ್ಲೂಡಿಂಗ್ ಸಿದ್ದಲಿಂಗಯ್ಯ ಟೂ ಫ್ರಮ್ ಅಂತೇಳ್ಬಿಟ್ಟು ಹೇಳಿ ಸುಮಿತ್ರಾ ಅವರು ಸಂಡೂರಿನಿಂದ ಮೆಸೇಜ್ ಮಾಡಿದ್ದಾರೆ.
1: ಶಾಂತಚಾರ ಬಡಿಗೇರ್ ಅವರು ಕೊಕ್ನೂರ್ ಹರಿಹರಾಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಮ್ಯಾ ಪುನೀತಾ ಕಾರ್ಯಕ್ರಮ ವಿಭಿನ್ನ ಶೈಲಿಯ ಆಪ್ತವಾದ ನಿರೂಪಣೆ ಕೇಳುಗರ ಮನಸ್ಸನ್ನು ಗೆದ್ದಿದೆ. ಇಬ್ಬರ ಸಂಭಾಷಣೆ 2 ನವಿಲುಗಳ ಕಲರವದಂತೆ ಕೇಳುಗರಿಗೆ ಮುದ ನೀಡ್ತಾ ಇದೆ. ಸಾಮಾಜಿಕ ಜವಾಬ್ದಾರಿ ಮಾಧ್ಯಮ ಸಮಾಜದ ಮೇಲೆ ದೊಡ್ಡ ಪ್ರಭಾವ ಬೀರೋದ್ರ ಜೊತೆಗೆ ಉಪಯುಕ್ತವಾಗಿರುವಂಥದ್ದು. ಸನ್ಮಾರ್ಗ ತೋರುವಂಥ ವಿಷಯಗಳನ್ನು ಬಿತ್ತರಿಸುವಂಥ ಹೊಣೆಗಾರಿಕೆ ನಿರ್ದೇಶಕರದ್ದೇ ಆಗಿರುತ್ತೆ. ತಾಳ್ಮೆ ವೈವಿಧ್ಯಮಯ ಅಭಿರುಚಿಯ ಕೇಳುಗರನ್ನ ತಲುಪಬೇಕು, ಗುಣಮಟ್ಟದ ಕಾರ್ಯಕ್ರಮವನ್ನು ನೀಡಬೇಕು, ಅಪಾರವಾದಂಥ ತಾಳ್ಮೆ ತಾಂತ್ರಿಕ ಅಂಶಗಳನ್ನು ಸಾಮಾಜಿಕ ಮೌಲ್ಯಗಳನ್ನು ಬೆರೆಸಿ ತಲುಪಿಸುವಂಥ ಕಲೆ ನಿರ್ದೇಶಕನಿಗೆ ಸಿದ್ಧಿಸಿರಬೇಕು. ಸೊ ಇಂತಹ ಕಾರ್ಯಕ್ರಮಗಳು ನಿಜಕ್ಕೂ ಆಕಾಶವಾಣಿಯಲ್ಲಿ ಮೂಡಿ ಬರ್ತಾ ಇರೋದು, ನಿರ್ದೇಶಕರ ಸ್ಪೆಷಲ್ ಕುರಿತಾಗಿ ಮಾತಾಡ್ತಾ ಇರೋದು ಬಹಳ ಮನಸ್ಸಿಗೆ ಮುಟ್ಟೋ ಹಾಗೆ ಇದೆ ಅಂತ ಹೇಳಿ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾರೆ.
0: ನಿಮ್ಮ ಮೆಚ್ಚುಗೆಯ ಮಾತುಗಳಿಗೆ ಧನ್ಯವಾದ. ಹಾಗೆಯೇ ನವಿಲುಗುರಿ ಕಾರ್ಯಕ್ರಮ ಅಮೋಘವಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ತುಂಬಾ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ.
1: ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಇವತ್ತಿನ ನವಿಲುಗರಿ ಅಮೋಘ ಅದ್ಭುತ ಸುಂದರ ಪ್ರಸ್ತುತ ಪಡಿಸ್ತಿರುವಂತಹ ನಿಮಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ.
0: ಧನ್ಯೋಸ್ಮಿ ಅಷ್ಟೇ ಅಲ್ಲದೆ ನಮಗೆ ಇನ್ನೊಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ನಮ್ಮ ನವೋದಯ ನಾಗರಾಜ್ ಅವರು. ಪುನೀತಾ ರಮ್ಯ ಅವರಿಗೆ ಸ್ವಾಗತ. ಹಾಗೇನೆ ಲಕ್ಷ್ಮಿ ಅವರು ನಿರ್ದೇಶನ ಮಾಡಿದಂತಹ ಮಕ್ಕಳ ಸೈನ್ಯ ಚಿತ್ರದ ಇನ್ಫಾರ್ಮೇಶನ್ ಕೊಟ್ಟವರು ನಾಗರಾಜ್ ಅವರೇ, ಥ್ಯಾಂಕ್ ಯು.
1: ಹಾಗೆ ಸಂದೇಶವನ್ನು ಕಳಿಸಿ ಎಲ್ಲ ಕಾರ್ಯಕ್ರಮ ಹಾಡುಗಳು ತುಂಬಾ ಚೆನ್ನಾಗಿ ಮುಡಿ ಬರ್ತಾ ಇದೆ ಅಂತ ಸುಜಾತಾ, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್, ರಾಜಜಯನಗರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ.
0: ಹಳೆಯ ಹಾಡುಗಳು ಚೆನ್ನಾಗಿ ಮುಡಿ ಬಂದವು, ನಿಮ್ಮ ಆಯ್ಕೆಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಕೇಳಿ ತುಂಬಾ ಖುಷಿ ಪಟ್ವಿ. ಪಂತಲು, ನಾಗೇಂದ್ರ ರಾಯರು, ಕಣಗಾಲ್ ಪುಟ್ಟಣ್ಣ, ಶಂಕರ್ ಸಿಂಗ್ ಬಹಳ ಕೊಡುಗೆಯನ್ನು ನೀಡಿದ್ದಾರೆ ಅಂತೇಳ್ಬಿಟ್ಟು ಹೇಳಿ ಯಾರ್ಯಾರು ಮಲ್ಲೇಶ್ವರಂನಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ, ಅವರ ಹೆಸರು ಹರೀಶ್ ಮಲ್ಲೇಶ್ವರದಿಂದ.
1: ಹುಬ್ಬಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ಹರಿಹರ ವಿದ್ಯಾನಗರದಿಂದ, ಇವತ್ತಿನ ನವಿಲುಗರಿ ಪ್ರೋಗ್ರಾಮ್ ಸೂಪರ್, ನಿರೂಪಣೆ ತುಂಬಾ ಇಷ್ಟ ಆಯ್ತು ರೀ, ಮಾಹಿತಿ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ.
0: ಖಂಡಿತವಾಗ್ಲೂ ಹೇಳೋದಿಲ್ವಾ, ಒಂದು ಸಾಗರವನ್ನು ತೋರಿಸ್ಬಿಟ್ಟು ಅಲ್ಲಿ ನೀವು ಯಾರನ್ನ ಬಿಟ್ರು, ಎಷ್ಟು ಹನಿಗಳನ್ನು ಬಿಟ್ರಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿದ್ರೆ ಹೇಗೆ ಇರುವಂತಹ ಸಮಯದಲ್ಲಿ ನಮಗೆ ಎಷ್ಟು ಮಾತಾಡೋಕ್ಕಾಗುತ್ತೋ. ಹೌ ಕ್ಯಾನ್ ಯು ಫೊಗೆಟ್ ಎಸ್ ಮಹೇಂದರ್ ಅಂತೇಳ್ಬಿಟ್ಟು ಹೇಳಿ ನಮ್ಮ ರೋಹಿತ್ ದಾಸನಾಪುರದಿಂದ ಕೇಳ್ತಾ ಇದ್ದಾರೆ. ಹಿ ಡಿರೆಕ್ಟೆಡ್ ಸೋ ಮೆನಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್, ಆಲ್ಸೋ ಓಂ ಸಾಯಿ ಪ್ರಕಾಶ್, ಸೋ ಮೆನಿ ಸೆಂಟಿಮೆಂಟಲ್ ಮೂವೀಸ್, ಎಸ್ ನಾರಾಯಣ್, ಸಮ್ ಆಫ್ ದ ಗುಡ್ ಲವ್ ಅಂಡ್ ಆಕ್ಷನ್ ಮೂವೀಸ್ ಅಂತ ಹೇಳ್ಬಿಟ್ಟು ಇಲ್ಲಿ ರೋಹಿತ್. ಖಂಡಿತವಾಗ್ಲೂ ನಾನು ಹೇಳಿದ್ದೇನಲ್ಲ, ಐ ಹ್ಯಾವ್ ಅಶ್ಯೂರ್ಡ್ ಯು, ಖಂಡಿತ ರಮ್ಯಾ ಅವರು ಇದರ ಬಗ್ಗೆ ಕಾರ್ಯಕ್ರಮವನ್ನು ಮಾಡ್ತಾರೆ.
1: ಹೌದು, ಇದೊಂದು ಲೆಕ್ಕದಲ್ಲಿ ಸಾಗರದ ಒಂದು ಹನಿಯನ್ನ ತೆಗಿಲಿಕ್ಕೆ 1 ಗಂಟೆಯ ಕಾರ್ಯಕ್ರಮ ಕೂಡ ಸಾಲಲಿಲ್ಲ. ಹಾಗಾಗಿ ಬಹಳಷ್ಟು ಜನ ನಿರ್ದೇಶಕರನ್ನ ನಾವು ಹೆಸರನ್ನ ಹೇಳೋದ್ರಲ್ಲಿ ಇಲ್ಲಿ ತಪ್ಪಿರಬಹುದು, ಅದಕ್ಕಾಗಿ ಮತ್ತೆ ನಾವು ನಿಮ್ಮ ಹತ್ರ ಕ್ಷಮೆ ಕೇಳ್ತೀವಿ. ಸಮಯದ ಅಭಾವ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ಹೇಳಿ ಭಾವಿಸ್ತೀವಿ.
0: ಓಕೆ, ಥ್ಯಾಂಕ್ ಯು ರೋಹಿತ್. ನಿಮ್ಮೆಲ್ಲರ ಸ್ಪಂದನೆಗೆ ಮತ್ತೆ ಮಾಹಿತಿಗಳಿಗೆ, ನೀವು ಕೊಟ್ಟಂತಹ ಮೆಚ್ಚುಗೆಯ ಮಾತುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಮುಂದಿನ ಸೋಮವಾರ ನವಿಲುಗರಿ ಕಾರ್ಯಕ್ರಮದಲ್ಲಿ. ಖಂಡಿತ ರಮ್ಯಾ ಅವರು ಕೂಡ ನಿಮ್ಮ ಜೊತೆ ಇರ್ತಾರೆ. ಹಾಗಾದರೆ ಆತ್ಮೀಯ ಸ್ನೇಹಿತರೆ, ಈಗ ಹೊರಡೋದಕ್ಕೆ ನನಗೆ ಅನುಮತಿಯನ್ನು ಕೊಡಿ. 1-2 ಹಾಡುಗಳನ್ನು ಕೇಳ್ಕೊಂಡ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಬರೋಣವಂತೆ. ಥ್ಯಾಂಕ್ ಯು.

ಸ್ಟುಡಿಯೋ ಕ್ಲಾಕ್ನಲ್ಲಿ ಸಮಯ ಆಗಿದೆ 1:50 ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಅರ್ಜೆ ರಮ್ಯಾ. ಹೌದು, ಕರೆ ಮಾಡ್ಬೋದು, ನಿಮ್ಮ ಕೈರುಚಿಯನ್ನು ಸಂಕ್ಷಿಪ್ತವಾಗಿ ನಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ಬೋದು. ಯಾವ ಅಡುಗೆ ಬಗ್ಗೆ ನಮ್ಗೆ ಇವತ್ತು ಮಾಹಿತಿ ಕೊಡ್ತೀರಿ, ಹೇಗೆ ಪ್ರಿಪೇರ್ ಮಾಡ್ತೀರಿ, ಆಹಾ ಇದು ನಮ್ಮೂರಿನ ಸ್ಪೆಷಲ್ ಅಂತ ನೀವು ಹೇಳೋದಿದ್ರೆ ಖಂಡಿತ ಕಾಲ್ ಮಾಡ್ಬೋದು, ಅಥವಾ ಸಂದೇಶ ಕಳಿಸಿ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನಮ್ಮ ನಂಬರ್ ಗೊತ್ತೇ ಇದೆಯಲ್ಲ, ವಾಟ್ಸಪ್ ಮಾಡೋದಿದ್ರೆ 9480901013. ಇಲ್ಲ ಇಲ್ಲ, ನಾನೇ ಕರೆ ಮಾಡ್ತೀನಿ, ನೇರವಾಗಿ ಮಾತಾಡೇ ಬಿಡೋಣ ಅನ್ನೋದಿದ್ರೆ 3228120 ನಮ್ಮ ಸ್ಟುಡಿಯೋ ನಂಬರ್. 0800 ಆ್ಯಡ್ ಮಾಡೋದು ಮರಿಬೇಡಿ, 0800-222-8106. ಕರೆ ಮಾಡಿ ನಿಮ್ಮ ಕೈರುಚಿಯನ್ನು ನಮ್ಮ ಜೊತೆ ಶೇರ್ ಮಾಡಿ.

ಬಣ್ಣಗಳು ಪ್ರೇಮಕ್ಕಿರ್ಬೋದು, ಪ್ರೀತಿಗಿರ್ಬೋದು, ನಮ್ಮ ಕಾಮನ ಬಿಲ್ಲಿಗೆ ಏಳು ಬಣ್ಣ ಇರ್ಬೋದು, ಆದರೆ ಹಸಿರು ತರಕಾರಿಗಳಿಗೆ ಹಸಿರು ಬಣ್ಣ ಮಾತ್ರ ಇರುವಂಥದ್ದು. ಸಾಮಾನ್ಯವಾಗಿ ತರಕಾರಿಗಳನ್ನು ಸಿಕ್ಕಾಪಟ್ಟೆ ಬೇಯಿಸಿಬಿಡೋದು, ಅದರಲ್ಲಿ ಏನೂ ಸತ್ವವೇ ಇಲ್ಲದ ಹಾಗೆ ಮಾಡಿಬಿಡೋದು ಕೆಲವರು ಮಾಡುವಂಥ ಕೆಲಸ. ಆದರೆ ನಿಜವಾಗಿ ನಾವು ತರಕಾರಿಗಳನ್ನು ಹಾಗೆ ಸೇವನೆ ಮಾಡೋದು ಒಳ್ಳೆಯದು ಕೆಲವೊಂದು ತರಕಾರಿಗಳನ್ನು. ಅದರ ಹೊರತಾಗಿ ಈ ಹಸಿರು ತರಕಾರಿಗಳನ್ನು ಹಬೆಯಲ್ಲಿ ಬೇಯಿಸೋದ್ರಿಂದ ಉತ್ತಮವಾಗಿ ನಮಗೆ ಪೋಷಕಾಂಶಗಳನ್ನು ಹಾಗೆ ಉಳಿಸ್ಕೊಂಡು ಅದು ನಮಗೆ ಕೊಡುತ್ತೆ. ಜೊತೆಗೆ ಈ ರೀತಿ ಹಬೆಯಲ್ಲಿ ಬೇಯಿಸಿದಂಥ ತರಕಾರಿಗಳನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಈ ರೀತಿಯ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿಕೊಂಡಿದ್ದಾದರೆ ನಮ್ಮ ನಿತ್ಯದ ಜೀವನದಲ್ಲಿ ಆರೋಗ್ಯಕರ ಜೀವನವನ್ನು ನಾವು ಕಟ್ಟಿಕೊಳ್ಬಹುದು. ಹಾಗಾಗಿ ಇಂತಹ ಸಣ್ಣ ಸಣ್ಣ ಟಿಪ್ಸ್ಗಳಿಗಾಗಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಯ ಕರಿಯಲಿ ಕೈರುಚಿ ಕಾರ್ಯಕ್ರಮವನ್ನು ಮಿಸ್ ಮಾಡದೆ ಕೇಳ್ತಾ ಇರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಂಚರಾಜ್ಯ ವಿಧಾನಸಭಾ ಚುನಾವಣಾ ಮತ ಎಣಿಕೆ. ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ, ಕೇರಳಂನಲ್ಲಿ ಯುಡಿಎಫ್ ಮೈತ್ರಿಕೂಟ ಮುನ್ನಡೆ. ವಿಧಾನಸಭಾ ಉಪಚುನಾವಣೆ. ಕರ್ನಾಟಕದ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಲಿಬುಲೇಖ್ ಪಾಸ್ ಕುರಿತ ನೇಪಾಳದ ವಾದವನ್ನು ತಳ್ಳಿಹಾಕಿದ ಭಾರತ. ಪ್ರಯಾಗ್ರಾಜ್ನಲ್ಲಿ ನಾರ್ಥ್ ಟೆಕ್ ಸಿಂಫೋಸಿಯಂ ವಿಚಾರ ಸಂಕಿರಣ ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್. ಇಂದು ಮುಂಬೈ ಇಂಡಿಯನ್ಸ್, ಲಖನೌ ಸೂಪರ್ ಜೈಂಟ್ಸ್ ಹಣಾಹಣಿ. ವಾರ್ತೆಗಳ ವಿವರ. ದೇಶದ ಕುತೂಹಲ ಕೆರಳಿಸಿರುವ ನಾಲ್ಕು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಮತ್ತು ಐದು ರಾಜ್ಯಗಳ ಏಳು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಭರದಿಂದ ಸಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ಗೆ ಬಿಜೆಪಿ ಪಕ್ಷ ಬಿಗಿ ಪೈಪೋಟಿ ನೀಡಿದ್ದು, 279 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಬಿಜೆಪಿ ಪಕ್ಷ 183 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಹೊಸ ಪಕ್ಷ ತಮಿಳಗ ವೆಟ್ರಿಕಾಳಗಂ ಟಿವಿಕೆ ಮೊದಲ ಚುನಾವಣೆಯಲ್ಲಿ ಗಮನಾರ್ಹ ಮುನ್ನಡೆ ಕಾಯ್ದುಕೊಂಡಿದೆ. ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಪಕ್ಷ ಮುನ್ನಡೆಯಲ್ಲಿದ್ದರೆ, ಅಸ್ಸಾಂನಲ್ಲಿ ಬಿಜೆಪಿ ಗಮನಾರ್ಹ ಮುನ್ನಡೆಯಲ್ಲಿದೆ. ಇಸಿಐ ನೆಟ್ನಲ್ಲಿ ಲಭ್ಯವಿರುವಂತಹ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ

0: ಪಶ್ಚಿಮ ಬಂಗಾಳದಲ್ಲಿ ಸದ್ಯಕ್ಕೆ ಮಾಹಿತಿ ಲಭ್ಯವಿರುವಂತಹ 279 ಕ್ಷೇತ್ರಗಳ ಪೈಕಿ ಬಿಜೆಪಿ 183, ತೃಣಮೂಲ ಕಾಂಗ್ರೆಸ್ 91, ಕಾಂಗ್ರೆಸ್ 2 ಹಾಗೂ ಇತರೆ ಪಕ್ಷಗಳು 2 ಸ್ಥಾನಗಳಲ್ಲಿ ಮುನ್ನಡೆಯಲಿವೆ. ಕೇರಳಂನಲ್ಲಿ ಒಟ್ಟು ಇರುವಂತಹ 140 ಸ್ಥಾನಗಳ ಕುರಿತು ವರದಿ ಬಂದಿದ್ದು, ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟ 63 ಸ್ಥಾನಗಳಲ್ಲಿ, ಎಲ್ಡಿಎಫ್ ಮೈತ್ರಿಕೂಟ 25, ಇಂಡಿಯನ್ ಮುಸ್ಲಿಂ ಲೀಗ್ 23 ಹಾಗೂ ಬಿಜೆಪಿ 2 ಸ್ಥಾನದಲ್ಲಿ ಮುನ್ನಡೆಯಲಿದೆ. ತಮಿಳುನಾಡಿನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 234 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಡಿಎಂಕೆ ಮೈತ್ರಿಕೂಟ 49, ಎಐಎಡಿಎಂಕೆ ಮೈತ್ರಿಕೂಟ 58, ಟಿವಿಕೆ 107 ಮುನ್ನಡೆಯಲಿದೆ. ಪುದುಚೇರಿಯಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 17 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಎಐಎನ್ಆರ್ಸಿ ಹಾಗೂ ಮಿತ್ರ ಪಕ್ಷಗಳು 3 ಗೆದ್ದು 6 ಮುನ್ನಡೆ ಸಾಧಿಸಿದೆ. ಕಾಂಗ್ರೆಸ್, ಭಾರತೀಯ ಜನತಾ ಪಾರ್ಟಿ, ಎಐಎಡಿಎಂಕೆ, ಡಿಎಂಕೆ ಪಕ್ಷಗಳು ತಲಾ 1 ಗೆಲುವು ಸಾಧಿಸಿದೆ. ಅಸ್ಸಾಂನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 126 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಬಿಜೆಪಿ 79, ಕಾಂಗ್ರೆಸ್ 24 ಹಾಗೂ ಎಐಯುಡಿಎಫ್ 2, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 10 ಮುನ್ನಡೆಯಲಿದೆ. ವಿಧಾನಸಭಾ ಚುನಾವಣೆಯ ಆರಂಭಿಕ ಮುನ್ನಡೆಗಳ ಕುರಿತು ಪ್ರತಿಕ್ರಿಯಿಸಿರುವಂತಹ ಬಿಜೆಪಿ ವಕ್ತಾರ ತುಹಿನ್ ಸಿನ್ಹಾ, ಪ್ರಸ್ತುತ ಲಭ್ಯವಿರುವಂತಹ ಫಲಿತಾಂಶದ ಮುನ್ಸೂಚನೆಗಳು ಸಂಪೂರ್ಣವಾಗಿ ಬಿಜೆಪಿಯ ಪರವಾಗಿದೆ. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಬಿಜೆಪಿ ಭಾರೀ ಅಂತರದಿಂದ ಜಯ ದಾಖಲಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ಚುನಾವಣಾ ಫಲಿತಾಂಶಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಪ್ರದರ್ಶನ ಜನರಿಗಿರುವಂತಹ ಬೆಳೆಯುತ್ತಿರುವ ನಂಬಿಕೆಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಿಳಿಸಿದ್ದಾರೆ. ಎನ್ಡಿಎ ಮೈತ್ರಿಕೂಟ ಅಭಿವೃದ್ಧಿ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನದ ಮೇಲೆ ಗಮನ ಹರಿಸಿದೆ ಎಂದು ಅವರು ಹೇಳಿದ್ದಾರೆ. 5 ರಾಜ್ಯಗಳ 7 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಭರದಿಂದ ಸಾಗಿದ್ದು, ಕೆಲವು ಕ್ಷೇತ್ರಗಳ ಫಲಿತಾಂಶಗಳು ಈಗಾಗಲೇ ಲಭ್ಯವಾಗಿದೆ. ಕರ್ನಾಟಕದ ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಜಯ ದಾಖಲಿಸಿದ್ದಾರೆ. 23 ಹಾಗೂ ಕೊನೆಯ ಸುತ್ತಿನ ಮತ ಎಣಿಕೆ ಪೂರ್ಣಗೊಂಡ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,266 ಮತಗಳ ಅಂತರದಿಂದ ಗೆಲುವು ದಾಖಲಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಒಟ್ಟು 97,941 ಮತಗಳು ಲಭಿಸಿದ್ದರೆ, ಬಿಜೆಪಿ ಅಭ್ಯರ್ಥಿಗೆ 76,075 ಮತಗಳು ಬಂದಿವೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 12 ಸುತ್ತಿನ ಮತ ಎಣಿಕೆ ಅಂತ್ಯಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ವಿರುದ್ದ 9,952 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಈ ನಡುವೆ ತ್ರಿಪುರಾದ ಧರಂನಗರ್ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಹರ್ ಚಕ್ರವರ್ತಿ ಗೆಲುವು ದಾಖಲಿಸಿದ್ದಾರೆ. ಅವರು ತಮ್ಮ ಪ್ರತಿಸ್ಪರ್ಧಿ ಸಿಪಿಐಎಂನ ಅಮಿತಾಬ್ ದತ್ತಾ ವಿರುದ್ದ ಕೇವಲ 18,000 ಮತಗಳ ಅಂತರದಲ್ಲಿ ಗೆಲುವು ದಾಖಲಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೈಲಾಸ ಮಾನಸ ಸರೋವರ ಯಾತ್ರೆಯ ಸಂದರ್ಭದಲ್ಲಿ ಲಿಪುಲೇಖ್ ಪಾಸ್ ವಿಷಯವಾಗಿ ನೇಪಾಳ ಮಾಡಿರುವ ಹಕ್ಕು ಪ್ರತಿಪಾದನೆಯನ್ನು ಭಾರತ ಸರ್ಕಾರ ಕಟ್ಟುನಿಟ್ಟಾಗಿ ನಿರಾಕರಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು, ಲಿಪುಲೇಖ್ ಪಾಸ್ 1954 ಯಾತ್ರಿಕರು ಬಳಸುತ್ತಿರುವಂತಹ ಸಾಂಪ್ರದಾಯಿಕ ಮಾರ್ಗವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ದಶಕಗಳಿಂದ ಈ ಹಾದಿಯಲ್ಲಿ ಯಾತ್ರೆ ಸಾಗುತ್ತಿದ್ದು, ಇದು ಭಾರತದ ಅವಿಭಾಜ್ಯ ಅಂಗವಾಗಿದೆ ಎಂದು ಹೇಳುವ ಮೂಲಕ ಗಡಿಯ ವಿಚಾರದಲ್ಲಿ ನೇಪಾಳದ ಹಸ್ತಕ್ಷೇಪವನ್ನು ಭಾರತ ಖಂಡಿಸಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂದು ಆಯೋಜನೆ ಮಾಡಲಾಗಿರುವಂತಹ ನಾರ್ತ್ ಟೆಕ್ ಸಿಂಫೋಸಿಯಂ ವಿಚಾರ ಸಂಕಿರಣವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟಿಸಿದರು. ರಕ್ಷಾ ತ್ರಿವೇಣಿ ಸಂಗಮ, ತಂತ್ರಜ್ಞಾನ, ಉದ್ಯಮ ಮತ್ತು ಸೇನಾ ಸಂಗಮ ಎಂಬ ವಿಷಯದ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಕಾರ್ಯಾಚರಣೆಯ ಸವಾಲುಗಳನ್ನು ಎದುರಿಸಲು ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮತ್ತು ಸಂಯೋಜಿಸಲು ಈ ವಿಚಾರಗೋಷ್ಠಿಯು ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಪ್ರದರ್ಶನದ ಕ್ಷೇತ್ರದಲ್ಲಿ ಎಂಎಸ್ಎಂಇಗಳು, ಖಾಸಗಿ ರಕ್ಷಣಾ ತಂತ್ರಜ್ಞಾನ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು ಮತ್ತು ದೇಶಾದ್ಯಂತದ ನಾವೀನ್ಯಕಾರರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ. ಸುಮಾರು 280ಕ್ಕೂ ಹೆಚ್ಚು ಕಂಪನಿಗಳು ತಮ್ಮ ಇತ್ತೀಚಿನ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮಳಿಗೆಗಳನ್ನು ಸ್ಥಾಪಿಸಿವೆ. ಭಾರತೀಯ ಸೇನೆಯ ಉತ್ತರ ಮತ್ತು ಮಧ್ಯ ಕಮಾಂಡ್ ಹಾಗೂ ಭಾರತೀಯ ರಕ್ಷಣಾ ತಯಾರಕರ ಸಂಘ ಜಂಟಿಯಾಗಿ ಈ 3 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿವೆ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಬುಡಕಟ್ಟು ಸಮುದಾಯದ ದೀರ್ಘಕಾಲದ ಬೇಡಿಕೆಯಾದಂತಹ ಪ್ರತ್ಯೇಕ ಸರ್ನಾ ಧರ್ಮ ಕೋಡ್ ಅನ್ನು 2027 ಜನಗಣತಿಯಲ್ಲಿ ಸೇರ್ಪಡಿಸಬೇಕೆಂದು ಮತ್ತೊಮ್ಮೆ ಬಲವಾಗಿ ಒತ್ತಾಯಿಸಿದ್ದಾರೆ. ಈ ಕುರಿತು ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಜ್ಯಪಾಲರಾದಂತಹ ಸಂತೋಷ್ ಕುಮಾರ್ ಗಂಗ್ವಾರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ವಿಷಯವು ಲಕ್ಷಾಂತರ ಬುಡಕಟ್ಟು ಜನರ ನಂಬಿಕೆ, ಅಸ್ಮಿತೆ ಮತ್ತು ಸಾಂವಿಧಾನಿಕ ಹಕ್ಕುಗಳಿಗೆ ಸಂಬಂಧಪಟ್ಟಿದ್ದಾಗಿದೆ ಎಂದು ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜನಗಣತಿಯು ಕೇವಲ ಜನಸಂಖ್ಯೆಯ ಲೆಕ್ಕಾಚಾರವಲ್ಲ, ಬದಲಿಗೆ ಸಮಾಜದ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ರಚನೆಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಮುಖ ಸಾಧನವಾಗಿದೆ ಎಂದು ಮುಖ್ಯಮಂತ್ರಿ ಪ್ರತಿಪಾದಿಸಿದ್ದಾರೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವಂತಹ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದಂತಹ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟಾನ್ಸ್ ತಂಡ 4 ರೋಚಕ ಜಯ ದಾಖಲಿಸಿದೆ. ರಷ್ಯಾದ ನಿಕಟ ಮಿತ್ರ ರಾಷ್ಟ್ರವೆಂದು ಗುರುತಿಸಲ್ಪಟ್ಟರುವಂತಹ ಅರ್ಮೇನಿಯಾದಲ್ಲಿ ಇದೇ ಮೊದಲ ಬಾರಿಗೆ ಬೃಹತ್ ಯುರೋಪಿಯನ್ ಶೃಂಗಸಭೆ ಆಯೋಜನೆಯಾಗುತ್ತಿದೆ. 30ಕ್ಕೂ ಹೆಚ್ಚು ಐರೋಪ್ಯ ನಾಯಕರು ಹಾಗೂ ಕೆನಡಾ ಪ್ರಧಾನಿ ಐರೋಪ್ಯ ರಾಜಕೀಯ ಸಮುದಾಯ ಇಪಿಸಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದರ ನಡುವೆಯೇ ಉಕ್ರೇನ್ ಅಧ್ಯಕ್ಷ ವಲಡಿಮಿರ್ ಝೆಲೆನ್ಸ್ಕಿ ಅವರು ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರನ್ನು ಅರ್ಮೇನಿಯಾದಲ್ಲಿ ಭೇಟಿಯಾಗಿ ರಕ್ಷಣಾ ಸಹಕಾರ ಮತ್ತು ರಷ್ಯಾದ ಮೇಲಿನ ಆರ್ಥಿಕ ನಿಬಂಧನೆಗಳ ಕುರಿತು ಗಂಭೀರ ಚರ್ಚೆ ನಡೆಸಿದ್ದಾರೆ. ಈ ಭೇಟಿಯು ಯುರೋಪಿಯನ್ ಒಕ್ಕೂಟದ ಮತ್ತು ಅರ್ಮೇನಿಯಾ ನಡುವಿನ ಸಂಬಂಧದಲ್ಲಿ ನೂತನ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ. ಬೋಟ್ಸ್ವಾನದಲ್ಲಿ ನಡೆದಂತಹ ವಿಶ್ವ ಅಥ್ಲೆಟಿಕ್ಸ್ ರಿಲೇ ಕೂಟದಲ್ಲಿ ಭಾರತದ ತಂಡಗಳು ನಿರೀಕ್ಷಿತ ಮಟ್ಟದ ಯಶಸ್ಸು ಕಾಣದಿದ್ದರೂ ರಾಷ್ಟ್ರೀಯ ದಾಖಲೆಯೊಂದನ್ನು ಬರೆಯುವಲ್ಲಿ ಯಶಸ್ವಿಯಾಗಿವೆ. ಮಿಶ್ರ 4x100 ರಿಲೇ ತಂಡವು 41.35 ಗುರಿ ತಲುಪಿ ನೂತನ ದಾಖಲೆ ನಿರ್ಮಿಸಿತು. ಆದರೆ ಒಟ್ಟಾರೆ ಫಲಿತಾಂಶದಲ್ಲಿ ಭಾರತದ 5 2027 ವಿಶ್ವ ಚಾಂಪಿಯನ್ಶಿಪ್ಗೆ ಅರ್ಹತೆ ಪಡೆಯುವಲ್ಲಿ ವಿಫಲವಾಗಿವೆ. ಪುರುಷರ 4x100 ತಂಡವು ಗಾಯದ ಸಮಸ್ಯೆಯಿಂದ ಸ್ಪರ್ಧೆ ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದರೆ 4x100 ತಂಡವು ಬ್ಯಾಟನ್ ಕೈಬಿಟ್ಟ ಕಾರಣ ಅನರ್ಹಗೊಂಡಿತ್ತು. ಮಹಿಳೆಯರ ಮತ್ತು ಇತರ ಮಿಶ್ರ ತಂಡಗಳು ಕೂಡ ಅರ್ಹತಾ ಮಟ್ಟವನ್ನು ತಲುಪಲು ಸಾಧ್ಯವಾಗದೆ ನಿರಾಸೆ ಅನುಭವಿಸಿದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಜ್ಯ ವಿಧಾನಸಭಾ ಚುನಾವಣಾ ಮತ ಎಣಿಕೆ. ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ, ಕೇರಳಂನಲ್ಲಿ ಯುಡಿಎಫ್ ಮೈತ್ರಿಕೂಟ ಮುನ್ನಡೆ. ವಿಧಾನಸಭಾ ಉಪಚುನಾವಣೆ. ಕರ್ನಾಟಕದ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಲಿಬುಲೇಖ್ ಪಾಸ್ ಕುರಿತ ನೇಪಾಳದ ವಾದವನ್ನು ತಳ್ಳಿಹಾಕಿದ ಭಾರತ. ಪ್ರಯಾಗ್ರಾಜ್ನಲ್ಲಿ ನಾರ್ತ್ ಟೆಕ್ ಸಿಂಪೋಸಿಯಂ ವಿಚಾರ ಸಂಕಿರಣ ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಐಪಿಎಲ್ T20 ಕ್ರಿಕೆಟ್ ಇಂದು ಮುಂಬೈ ಇಂಡಿಯನ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಎಂತೆ ಮುಂದಿರ್ಪುದನು ನೋಡುವುದು, ಮಿತವದರ ಕೆಲಸ ಹೇಳವನ ಚಲನೆಯಂತೆ. ಮತಿನಯನದಂತೆ ಮುಂದಿರ್ಪುದನು ನೋಡುವುದು, ಮಿತವದರ ಕೆಲಸ ಹೇಳವನ ಚಲನೆಯಂತೆ. ಗತಿಶಕ್ತಿ ಎದಕೆ ಮನವೆಂಬ ಚರಣದ ಬಲದೆ ಮತಿ ಬಿಟ್ಟ ಮನ ಕುರುಡು ಮಂಕುತಿಮ್ಮ. ಗತಿಶಕ್ತಿ ಎದಕೆ ಮನವೆಂಬ ಚರಣದ ಬಲದೆ ಮತಿ ಬಿಟ್ಟ ಮನ ಕುರುಡು ಮಂಕುತಿಮ್ಮ.

ಬುದ್ಧಿಯು ಕಣ್ಣಿನಂತೆ ಮುಂದಿರುವುದನ್ನು ಮಾತ್ರ ನೋಡುತ್ತದೆ, ಕಾಲಿಲ್ಲದ ಕುಂಟನಂತೆ ಅದರ ಕೆಲಸ ಮಿತವಾದದ್ದು. ಬುದ್ಧಿಗೆ ಮನಸ್ಸು ಎನ್ನುವ ಕಾಲಿನ ಬಲದಿಂದ ಓಡಾಡುವ ಶಕ್ತಿ ಸಿಗುತ್ತದೆ. ಬುದ್ಧಿಯನ್ನು ಬಿಟ್ಟ ಮನಸ್ಸು ಪುನಃ ಕುರುಡಾಗುತ್ತದೆ. ಧೃತರಾಷ್ಟ್ರನಂತೆ ಸಂಕುಚಿತ ಬುದ್ಧಿಯುಕ್ತ ಮನಸ್ಸು ಕುರುಡು ಆಗಿದ್ದರಿಂದ ಸರ್ವನಾಶಕ್ಕೆ ಕಾರಣವಾಯಿತು. ಅವನ ಒಳಗಣ್ಣು ಹೊರಗಣ್ಣು ಎರಡೂ ಕುರುಡು. ಅಷ್ಟೇ ಅಲ್ಲ, ಪರಹಿತ ಬುದ್ಧಿಯ ಮನಸ್ಸು ಇಲ್ಲದ ಕಾರಣ ಯಾರಿಗೂ ಒಳ್ಳೆಯದಾಗಲಿಲ್ಲ. ನಿರ್ಮಲವಾದ ಮನಸ್ಸಿನಿಂದ ಸದ್ಬುದ್ಧಿಯಿಂದ ಮೇಳವಿಸಿದ ಕಾರ್ಯದಿಂದ ಆದದ್ದು ಕಾರ್ಯವು ಸಫಲವಾಗುತ್ತದೆ, ಸರ್ವರ ಹಿತವೂ ನೆರವೇರುತ್ತದೆ. ತಾನು ಏನು ಸಾಧಿಸಬೇಕೋ ಆ ಗತಿ ಶಕ್ತಿ ಮನಸ್ಸಿನಿಂದಲೇ ಬರತಕ್ಕದ್ದು. ಮನಸ್ಸಿನ ಅಸ್ತಿತ್ವವೇ ಮುಖ್ಯ. ನಾವೆಲ್ಲರೂ ಕೇವಲ ಆ ಮನಸ್ಸಿನ ನುಡಿವಳಿಕೆ ಮಾತ್ರ ಆಗಿರುತ್ತೇವೆ. ಮನ ಕರೆಯತೋರ್ ನರ ನಾರಾಯಣ ಬನೇಗ. ಮನಸ್ಸಿದ್ದರೆ ನರನು ನಾರಾಯಣ ಆಗಬಲ್ಲನು, ಮನಸ್ಸಿದ್ದರೆ ಮಹಾದೇವ, ಹೀಗೆ ಹೇಳುತ್ತಾರೆ. ಹಾಗೆ ಮನಸ್ಸು ಅಧೀನದಲ್ಲಿದ್ದರೆ ಮಾತ್ರ ಬುದ್ಧಿ ಕೊಟ್ಟ ನಿರ್ಣಯದಂತೆ ಎಲ್ಲ ಇಂದ್ರಿಯಗಳು ಸರ್ವ ಕಾರ್ಯವನ್ನು ವ್ಯವಸ್ಥಿತವಾಗಿಯೂ ಧರ್ಮಶಾಸ್ತ್ರ ಸಮ್ಮತವಾಗಿಯೂ ಮಾಡುವವು. ಉಪನಿಷತ್ತಿನಲ್ಲಿ ಇಂದ್ರಿಯಗಳನ್ನು ಕುದುರೆ, ಮನಸ್ಸನ್ನು ಲಗಾಮು, ಶರೀರವನ್ನು ರಥ, ಬುದ್ಧಿಯನ್ನು ಸಾರಥಿ ಎಂದು ವರ್ಣಿಸಲಾಗಿದೆ. ಇದನ್ನು ಇಲ್ಲಿಯೂ ಅನ್ವಯಿಸಬಹುದು. ಕುದುರೆಗಳು ರಸ್ತೆಯ ಮೇಲೆ ಸರಿಯಾಗಿ ನಡೆಯುವುದು ಇಲ್ಲವೇ ನಡೆಯದೇ ಇರುವುದು ಅವುಗಳಿಗೆ ಹಾಕಿದ ಲಗಾಮು, ಸಡಿಲು ಅಥವಾ ಬಿಗಿ ಹಿಡಿಯುವುದರ ಮೇಲೆ ಅವಲಂಬಿಸಿದೆ. ಮನಸ್ಸು ಬುದ್ಧಿಗಳನ್ನು ನನಗೆ ಅರ್ಪಿಸಿದಂಥ ಭಕ್ತನೇ ನನಗೆ ಪ್ರಿಯನು ಎಂದು ಸಾರಿ ಹೇಳಿದ್ದಾನೆ ಭಗವಾನ್ ಶ್ರೀಕೃಷ್ಣನು. ಚಿತ್ತದ ಸಮತ್ವವು ಮನಬುದ್ಧಿಯ ಐಕ್ಯತ್ವದಿಂದ ಸಾಧ್ಯವಾಗುತ್ತದೆ ಎನ್ನುತ್ತಾರೆ ಜ್ಞಾನೇಶ್ವರ ಮಹಾರಾಜರು.

ಬುದ್ಧಿಯೇ ಸಾಕು ವರಸಿದ್ಧಿಗೆಂದಲ್ಲ, ಪರಮೇಶ ಕರುಣೆಯನ ವಶವೆಂದಲ್ಲ. ಪುರುಷ ಬುದ್ಧಿಯೇ ಸಾಕು ವರಸಿದ್ಧಿಗೆಂದಲ್ಲ, ಪರಮೇಶ ಕರುಣೆಯನ ವಶವೆಂದಲ್ಲ. ಚರಣ ನಡೆವನಿತು ಕಣ್ಣರಿವನಿತು ದೂರ ನೀಂ, ಚರಿಸದಿರೆ ಲೋಪವಲ ಮಂಕುತಿಮ್ಮ.

0: ಮನುಷ್ಯ ಬುದ್ಧಿಶಕ್ತಿಯೇ ಸಾಕು ಎಂದೇನಲ್ಲ. ಹಾಗೆಯೇ ಪರಮೇಶ್ವರನ ಕರುಣೆಯು ಅನವಶ್ಯವೆಂದಲ್ಲ, ಎರಡೂ ಮೇಳವಿಸಬೇಕಾಗುತ್ತದೆ. ಆದರೆ ಕಾಲು ನಡೆಯುವಷ್ಟು ಮತ್ತು ಕಣ್ಣಿಗೆ ಕಾಣಿಸುವಷ್ಟು ದೂರ ನಾವು ನಮ್ಮ ಪ್ರಯತ್ನಗಳಿಂದಲೇ ಮುಂದೆ ಸಾಗದಿದ್ದರೆ ಕರ್ತವ್ಯ ಲೋಪವಾಗುತ್ತದೆ ಅಂತ ಹೇಳುತ್ತಾರೆ DVG ಅವರು. ಅದಕ್ಕೆ ಡಾಕ್ಟರ್ ಹೇಳುವುದು ಐ ಟ್ರೀಟ್ ಹಿ ಕ್ಯೂರ್ಸ್ ಅಂತ. ಅಂದರೆ ನಾನು ನನ್ನ ಬುದ್ಧಿಶಕ್ತಿಯಿಂದ, ಅನುಭವದಿಂದ ನಾನು ಮಾಡುವ ಕಾರ್ಯ ಮತ್ತು ಒಮ್ಮನಸ್ಸಿನಿಂದ ಮಾಡಿದ್ದೇನೆ, ಆದರೆ ಫಲ ನೀಡುವುದು ಪರಮೇಶ್ವರನ ಕರುಣೆಯಿಂದ. ಇದು ಲೌಕಿಕವಾದರೆ ಪರವಸ್ತು ಪರಮಾತ್ಮಾನುಭವದ ಮಹಾರಣ್ಯಗಳಲ್ಲಿ ಭಗವದ್ ದರ್ಶನವು ಭಗವದ್ ಅನುಗ್ರಹದ ಹೊರತು ಸಾಧ್ಯವಿಲ್ಲ. ತೇನ ವಿನಾ ತೃಣಮಪಿ ನ ಚಲತಿ, ಅವನ ಆಜ್ಞೆಯಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡಲಾರದು ಅಂತ ಹೇಳಿ ಹೇಳ್ತಾರೆ. ಹಾಗೆ ಇನ್ನೂ ಒಂದು ಕಡೆ ಬರುತ್ತೆ, ಯತ್ನೇ ಕರತೆ ಯದಿ ನ ಸಿದ್ಧತೆ ಕೋತ್ರ ದೋಷ ಭರ್ತೃರಿ ಹೇಳುತ್ತಾನೆ. ಇನ್ನೊಂದು ಕಡೆ ಹೇಳುತ್ತಾರೆ DVG ಅವರು, ಯತ್ನ ಬಿಟ್ಟರೆ ಲೋಪ ದೈವತಾಂ ಬಿಡೆತಾಪ ಗೊತ್ತಿಲ್ಲ ಫಲದ ಬಗೆ, ಮಚ್ಚಿತ್ ಸರ್ವದುರ್ಗಾಣಿ ಮತ್ಪ್ರಸಾದಾತ್ತರಿಷ್ಯತಿ. ನನ್ನಲ್ಲಿಯೇ ಚಿತ್ತವಿರಿಸಿದವನಾದರೆ ನನ್ನ ಅನುಗ್ರಹದಿಂದ ನೀನು ಸಂಕಷ್ಟಗಳನ್ನು ದಾಟುವಿ. ಆದರೆ ಅಹಂಕಾರದ ಮೂಲಕ ನಾನು ಹೇಳಿದ್ದನ್ನು ನೀನು ಲಕ್ಷಿಸದಿದ್ದರೆ ಮಾತ್ರ ನಿಶ್ಚಿತವಾಗಿ ನಾಶವಾಗಿವೆ ಎಂದು ಗೀತಾಚಾರ್ಯರು ಎಚ್ಚರಿಸುತ್ತಾರೆ.
1: ಕಗ್ಗದ ಸಿರಿ DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ HS ಘಳಿಗಿ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಿ. 1:31 ಹೊತ್ತಿನಲ್ಲಿ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾನು ನಿಮ್ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಲಂಚ್ ಬಾಕ್ಸ್ ಬಿಸಿ ಬಿಸಿಯಾಗಿದೆಯೋ ಇಲ್ಲ ಮನೆಯಿಂದ ತಗೊಂಡು ಹೋಗೋಷ್ಟೊತ್ತಿಗೆ ಸ್ವಲ್ಪ ತಣ್ಣಗಾಗ್ಬಿಟ್ಟಿದೆ ಅನ್ನೋ ಕಾರಣಕ್ಕೆ ತಿನ್ಬೇಕೋ ಬೇಡವೋ ಅಂತ ಯೋಚನೆ ಮಾಡೋರು ಇದ್ದಾರೆ. ಇಲ್ಲ, ಪ್ರತಿನಿತ್ಯ ತಿಂದ ಅಭ್ಯಾಸ ಆಗಿದೆ, ಹೇಗಿದ್ರೂ ನಡೆಯುತ್ತೆ ಅಂತ ಹೇಳಿ ತಿನ್ನೋರು ಕೂಡ ಇರ್ತಾರೆ. ಅದೇನೇ ಇದ್ರೂ ಕೂಡ ಇಂಥವರ ನಿರ್ದೇಶನದ ಸಿನಿಮಾ ಇದ್ರೆ ಮಾತ್ರ ನಮಗೆ ಅದು ರುಚಿಸೋದು, ತಿನ್ನಬೇಕು ಅಂತ ಅನಿಸೋದು. ಅದನ್ನು ಹೇಗೆ ತಿನ್ನೋದಂದ್ರೆ ಆಹಾ, ಒಂದೊಂದು ಕ್ಷಣ ಕ್ಷಣದ ಸೀನನ್ನು ಕೂಡ ಆಸ್ವಾದಿಸಿ ಎಂಜಾಯ್ ಮಾಡ್ತಾ ತಿಂತೀವಿ ಅಂತ ಹೇಳ್ತೀವಲ್ಲ, ಹಾಗೆ ನೋಡೋದು ಸಿನಿಮಾವನ್ನು. ಈಗಾಗಲೇ ಹೇಳಿದ ಹಾಗೆ 12 ಗಂಟೆಯ ನವಿಲುಗರಿ ಕಾರ್ಯಕ್ರಮದಲ್ಲಿ ಇಂದು ನಿರ್ದೇಶಕರ ದಿನದ ಕುರಿತಾಗಿ ಸಾಕಷ್ಟು ಜನ ನಿರ್ದೇಶಕರ ಬಗ್ಗೆ ನಾವು ಮಾತಾಡ್ತಾ ಸಾಗದ್ವಿ. ಆದರೆ ಈಗ ನೀವು ಹೇಳಿ, ನಿಮಗೆ ಯಾರ ನಿರ್ದೇಶನ ಅಚ್ಚುಮೆಚ್ಚು ಅನ್ನೋದಕ್ಕೆ ಯಾಕೆ ಅನ್ನೋ ಸೂಕ್ತ ಕಾರಣದೊಂದಿಗೆ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ

ಯಾವುದೇ ಸಿನಿಮಾದ ಸೃಷ್ಟಿಯ ಹಿಂದೆ ನಿರ್ದೇಶಕನ ಪಾತ್ರ ಅತೀ ದೊಡ್ಡದು ಅಂತಲೇ ಹೇಳ್ಬೋದು. ಹಾಗಾಗಿ ಚಲನಚಿತ್ರ ನಿರ್ದೇಶಕರು ಆ ಪಾತ್ರ ವರ್ಗ ಸಿಬ್ಬಂದಿಗೆ ನಿರ್ದೇಶನ ನೀಡಿ ಅದಕ್ಕೊಂದು ದೃಷ್ಟಿಕೋನವನ್ನು ಸೃಷ್ಟಿಸುವಂಥ ಕಲೆ ಇದೆಯಲ್ಲ, ಅದಕ್ಕೊಂದು ಗೌರವ ಕೊಡಬೇಕು ಅನ್ನೋ ಕಾರಣಕ್ಕೇನೆ ಈ ಒಂದು ನಿರ್ದೇಶಕರ ದಿನವನ್ನು ಆಚರಣೆ ಮಾಡಲಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ದಾಸರಿ ನಾರಾಯಣರಾವ್ ಅವರ ಜನ್ಮದಿನ. ಅವರ ಜನ್ಮದಿನದ ಪ್ರಯುಕ್ತ ಕೂಡ ಈ ಒಂದು ದಿನ ಎಲ್ಲ ನಿರ್ದೇಶಕರಿಗೂ ಕೂಡ ಅರ್ಪಿತ ಅಂತಲೇ ಹೇಳ್ಬೋದು. ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನಿರ್ದೇಶಕ ನಟ ಇ ಟಿ ರಘು. ಅವರ ನಿರ್ದೇಶನ ನಮಗೆ ಬಹಳ ಇಷ್ಟ ಆಗುತ್ತೆ ಅಂತ ಹೇಳಿ ಕಿಶನ್ ರೋಷನ್ ಶೋಭರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ.

ಹೀಗೆ ನಮ್ಮನ್ನ ಕೆಣಕುವ ಹಾಗೆ, ಆ ದೃಶ್ಯ ಮಾಧ್ಯಮ ನಮ್ಮನ್ನ ಸೆರೆ ಹಿಡಿದಿಟ್ಕೊಳ್ಳೋ ಹಾಗೆ ಒಂದು ಸಿನಿಮಾನ ರೂಪಿಸಿ ತೆರೆ ಮೇಲೆ ಕೊಡುವಂತ ಸಂಪೂರ್ಣ ಜವಾಬ್ದಾರಿ ಒಬ್ಬ ನಿರ್ದೇಶಕನದ್ದೇ ಆಗಿರುತ್ತೆ. ಅದರಡಿಯಲ್ಲಿ ಎಷ್ಟೇ ಜನ ಕೆಲಸ ಮಾಡಿದ್ರು ಕೂಡ ಎಲ್ಲರನ್ನ ಸರಿದೂಗಿಸುವ, ಸಮತೋಲನಗೊಳಿಸುವಂತ ಎಲ್ಲ ಕೌಶಲ್ಯ ನಿರ್ದೇಶಕನಿಗೆ ಇರಲೇಬೇಕಾಗತ್ತೆ. ಹಾಗಾಗಿ ಈ ದಿನ ನಿರ್ದೇಶಕರ ದಿನ ಆಗಿತ್ತು. ಈ ಕುರಿತು ನವಿಲು ಬೇರೆ ಕಾರ್ಯಕ್ರಮದಲ್ಲೂ ನಾವು ತುಂಬಾ ಮಾತಾಡಿದ್ವಿ. ಈಗ ಕೂಡ ನೀವು ಅರ್ಧ ಗಂಟೆಯ ಈ ಹೊತ್ತಿನಲ್ಲಿ ಸಂದೇಶವನ್ನ ಕಳಿಸಿದ್ರಿ, ಸಂದೇಶ ಕಳಿಸಿ ಕಾರ್ಯಕ್ರಮ ಕೇಳ್ತಾ ಇದೀವಿ, ಹಾಡುಗಳಂತೂ ಸೂಪರ್ ಅಂತ ಹೇಳಿ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ದಾರೆ. ನಮಗೂ ಹಾಡುಗಳು ಇಷ್ಟವಾಗ್ತಾ ಇದೆ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಇನ್ನೆರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಹಾಡುಗಳ ಮೂಲಕ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು. ನಾನು ನಿಮ್ಮ RJ ರಮ್ಯಾ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಗೆಲುವು. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮುನ್ನಡೆ. ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಅಧಿಕಾರದ ಹೊಸ್ತಿಲಲ್ಲಿ ಬಿಜೆಪಿ. ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ. ಕೇರಳಂನಲ್ಲಿ ಕಾಂಗ್ರೆಸ್ ಮುನ್ನಡೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎಂ ಜೀವರಾಜ್ಗೆ ಗೆಲುವು. ಚುನಾವಣಾ ಆಯೋಗದಿಂದ ಪ್ರಮಾಣ ಪತ್ರ ವಿತರಣೆ. ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಆರಂಭಿಸಲು ಚಿಂತನೆ. ವಾರ್ತೆಗಳ ವಿವರ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 11,866 ಮತಗಳಿಂದ ಗೆಲುವು ದಾಖಲಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ಮತ ಎಣಿಕೆ ಆರಂಭದಿಂದ ಅಂತಿಮ ಸುತ್ತಿನವರೆಗೂ ಮುನ್ನಡೆ ಕಾಯ್ದುಕೊಂಡಿದ್ದ ಕಾಂಗ್ರೆಸ್ ಗೆಲುವು ದಾಖಲಿಸಿದೆ. ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಉಮೇಶ್ ಮೇಟಿ, ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಹಾಗೂ ಪಕ್ಷದ ಪ್ರಣಾಳಿಕೆ ಗೆಲುವಿಗೆ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕ್ಷೇತ್ರದ ಜನತೆಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ.
1: ನಮ್ಮ ಸರ್ಕಾರದ ಪ್ರಣಾಳಿಕೆ ಇತ್ತು, ಆ ಕೆಲಸ ಪ್ರಣಾಳಿಕೆಗಳು ಎಲ್ಲ ಮುಗಿದಿದ್ದಕ್ಕೆ ಇವತ್ತು ಹೆಚ್ಚಿಗೆ ಜನ ನಮ್ಮ ಮತ ಕೊಟ್ಟಿದ್ದೆ. ನಮ್ಮ ಪಂಚ ಗ್ಯಾರಂಟಿ ಯೋಜನೆ ಪ್ರಣಾಳಿಕೆ ಅದೇ ನಮ್ಗೆ ಹೆಚ್ಚಿನ ಗೆಲುವು. ಆ ತಂದೆಯವರು ಮಾಡಿದಂತ ಕೆಲಸಗಳು ಇನ್ನೂ ಪೂರ್ಣ ಬಾಕಿ ಇದೆ. ನಮ್ಮ ತಂದೆಯವರು ಕಂಡ ಕನಸುಗಳು ಅದನ್ನು ಪೂರ್ಣಗೊಳಿಸಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ರು. ಚುನಾವಣೆದಾಗ ಆ ಪ್ರಣಾಳಿಕೆ ಎಲ್ಲ ಆಗಿದ್ದಕ್ಕೆ ಜನ ಮತದಾನ ನಮಸ್ಕರಿಸುತ್ತಾ ಅವರೇ ಅಭ್ಯರ್ಥಿ ಅಂತ ತಿಳ್ಕೊಂಡು ನನ್ನನ್ನು ಆಯ್ಕೆ ಮಾಡಿದ್ದಾರೆ.
0: ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಅಂತಿಮ ಹಂತ ಸಾಗುತ್ತಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಒಟ್ಟು 21 ಸುತ್ತುಗಳ ಪೈಕಿ 15 ಸುತ್ತುಗಳು ಪೂರ್ಣಗೊಂಡಿದ್ದು, 6 ಸುತ್ತಿನ ಮತ ಎಣಿಕೆ ಬಾಕಿ ಇದೆ. ಸಮರ್ಥ ಶಾಮನೂರು 49,237 ಮತಗಳೊಂದಿಗೆ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯ ಶ್ರೀನಿವಾಸ್ ಟಿ ದಾಸಕರಿಯಪ್ಪ 43,214 ಮತ ಪಡೆದು 6,000 ಮತಗಳ ಹಿನ್ನಡೆ ಅನುಭವಿಸಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೋಟ್ಲಿಪೇಟೆ 15,859 ಮತಗಳೊಂದಿಗೆ ಮೂರನೆಯ ಸ್ಥಾನ ಪಡೆದುಕೊಂಡಿದ್ದಾರೆ. ಆರಂಭಿಕ 7 ಸುತ್ತುಗಳವರೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ

0: ಸೊರುಸಿನ ಸ್ಪರ್ಧೆ ಇತ್ತಾದರೂ ಎಂಟನೇ ಸುತ್ತಿನಿಂದ ಸಮರ್ಥ ಅವರು ಸತತವಾಗಿ ಮುನ್ನಡೆ ಕಾಯ್ದುಕೊಳ್ಳುತ್ತಾ ಬಂದಿದ್ದಾರೆ. ಮುಸ್ಲಿಂ ಮತಗಳ ಧ್ರುವೀಕರಣದ ನಿರೀಕ್ಷೆಯಲ್ಲಿದ್ದ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಅವರು 15,000 ಮತಗಳ ಗಡಿ ದಾಟಿದ್ದರೂ ಪ್ರಮುಖ ಎರಡೂ ಪಕ್ಷಗಳಿಗೆ ಪೈಪೋಟಿ ನೀಡುವಲ್ಲಿ ವಿಫಲರಾಗಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿರುವಂತಹ 4 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಭರದಿಂದ ಸಾಗಿದೆ. ಪಶ್ಚಿಮ ಬಂಗಾಳದ 294 ಕ್ಷೇತ್ರಗಳ ಪೈಕಿ ಬಿಜೆಪಿ 194 ಕ್ಷೇತ್ರಗಳಲ್ಲಿ, ತೃಣಮೂಲ ಕಾಂಗ್ರೆಸ್ 93, ಸಿಪಿಎಂ 1 ಹಾಗೂ ಇತರೆ ಪಕ್ಷಗಳು 4 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿವೆ. ಅಸ್ಸಾಂನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 126 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಬಿಜೆಪಿ 10 ಕ್ಷೇತ್ರಗಳಲ್ಲಿ ಜಯ ದಾಖಲಿಸಿದೆ. ಎಜಿಪಿ 1, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ. ಉಳಿದಂತೆ ಬಿಜೆಪಿ 69 ಕ್ಷೇತ್ರಗಳಲ್ಲಿ, ಎಜಿಪಿ 7, ಬೋಡೋಲ್ಯಾಂಡ್ ಪೀಪಲ್ಸ್ ಪಾರ್ಟಿ 8, ಕಾಂಗ್ರೆಸ್ 25 ಕ್ಷೇತ್ರಗಳಲ್ಲಿ ಮುನ್ನಡೆ ಗಳಿಸಿದೆ. ತಮಿಳುನಾಡಿನಲ್ಲಿ 234 ಕ್ಷೇತ್ರಗಳ ಪೈಕಿ ನಟ ವಿಜಯ್ ನೇತೃತ್ವದ ಹೊಸ ಪಕ್ಷ ತಮಿಳಿಗ ವೆಟ್ರಿ ಕಾಳಗಂ ಟಿವಿಕೆ 110 ಕ್ಷೇತ್ರಗಳಲ್ಲಿ ಮುನ್ನಡೆಯೊಂದಿಗೆ ಅಧಿಕಾರದ ಗದ್ದುಗೆಯೇರಲು ದಾಪುಗಾಲು ಇಡುತ್ತಿದೆ. ಆಡಳಿತಾರೂಢ ಡಿಎಂಕೆ 49 ಕ್ಷೇತ್ರಗಳಲ್ಲಿ, ಎಐಎಡಿಎಂಕೆ 57 ಕ್ಷೇತ್ರಗಳಲ್ಲಿ ಹಾಗೂ ಪಿಎಂಕೆ 5 ಕ್ಷೇತ್ರಗಳಲ್ಲಿ, ಭಾರತೀಯ ರಾಷ್ಟೀಯ ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ, ಬಿಜೆಪಿ 1 ಕ್ಷೇತ್ರದಲ್ಲಿ, ಇತರೆ 9 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿವೆ. ಕೇರಳಂನಲ್ಲಿ ಒಟ್ಟು 140 ಸ್ಥಾನಗಳ ಪೈಕಿ ಕಾಂಗ್ರೆಸ್ 10 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದು 50 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಎಲ್ಡಿಎಫ್ 5 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದು 23 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಪುದುಚೇರಿಯಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ 17 ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿಕೂಟದ ಎಐಎನ್ಸಿಆರ್ 7 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದರೆ ಬಿಜೆಪಿ 2 ಸ್ಥಾನದಲ್ಲಿ ಜಯ ದಾಖಲಿಸಿದೆ. ಎಐಎಡಿಎಂಕೆ, ಕಾಂಗ್ರೆಸ್, ಡಿಎಂಕೆ ತಲಾ 1 ಕ್ಷೇತ್ರಗಳಲ್ಲಿ ಗೆದ್ದಿದ್ದು ಪಕ್ಷೇತರ ಅಭ್ಯರ್ಥಿಗಳು 2 ಕ್ಷೇತ್ರಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ ಹಾಗೂ ಪುದುಚೇರಿ, ಕೇರಳಂ ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತಂತೆ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿ ಈ ಚುನಾವಣಾ ಫಲಿತಾಂಶ ಎನ್ಡಿಎ ಸಾಧನೆ ಎಂದು ಶ್ಲಾಘಿಸಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ವಿಕಸಿತ ಭಾರತ ಎಂಬ ಅವರ ದೃಷ್ಟಿಕೋನದ ಪ್ರತಿಫಲ ಎಂದು ಬಣ್ಣಿಸಿದ್ದಾರೆ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಮುನ್ನಡೆ ಕುರಿತಂತೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಜಯ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇರಳದಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಸ್ಥಾನ ಗಳಿಸಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡು ಫಲಿತಾಂಶ ಅಚ್ಚರಿ ತಂದಿದ್ದು ಅಲ್ಲಿ ಹೊಸ ಯುಗ ಆರಂಭವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ತಮಿಳುನಾಡು ಫಲಿತಾಂಶ ಗ್ರಹಿಸಲು ಸಾಧ್ಯವೇ ಇಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇರಳಂನಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಬೆಂಬಲ ದೊರೆತಿದೆ ಎಂದು ಹೇಳಿದ್ದಾರೆ. ಅಸ್ಸಾಂನಲ್ಲಿ ಇನ್ನೂ ಹೆಚ್ಚು ಸ್ಥಾನ ಗಳಿಸುವ ನಿರೀಕ್ಷೆ ಇತ್ತು. ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿಯನ್ನು ಅಳಿಸಿ ಹಾಕಿರುವ ಹಿನ್ನೆಲೆಯಲ್ಲಿ ಟಿಎಂಸಿಗೆ ಹಿನ್ನಡೆಯಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತದ ದುರುಪಯೋಗ ಹಾಗೂ ಹಣದ ಹೊಳೆಯಿಂದ ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಮತ್ತು ಸಂಸದ ಜಗದೀಶ್ ಶೆಟ್ಟರ್ ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಾವಣಗೆರೆಯಲ್ಲಿ ಇನ್ನು ಫಲಿತಾಂಶ ಬರಬೇಕಾಗಿದೆ, ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು, ಹೀಗಾಗಿ ಕಾದು ನೋಡಬೇಕಿದೆ ಎಂದು ತಿಳಿಸಿದ್ದಾರೆ.
4: ಸಚಿವ ಸಂಪುಟದ ಎಲ್ಲ ಪ್ರತಿಯೊಬ್ಬರು ಒಂದೊಂದು ಗ್ರಾಮ ಪಂಚಾಯತ್ವರೆಗೂ ಅವರು ತಮ್ಮ ಹಣ ಖರ್ಚು ಮಾಡುವಂಥದ್ದು ಮತ್ತು ಅಧಿಕಾರ ದುರುಪಯೋಗ ಮಾಡುವಂಥದ್ದು ಅಲ್ಲಿ ಕೆಲಸ ಆಗಿದ್ದರಿಂದ ಅಲ್ಲಿ ನಮಗೆ ಹಿನ್ನಡೆ ಆಗಿದೆ. ಮತ್ತು ದಾವಣಗೆರೆಯಲ್ಲಿ ಇನ್ನೂ ಕೊನೆಯ ಹಂತದ ಚುನಾವಣೆ ಫಲಿತಾಂಶದವರೆಗೂ ನಾವು ವೇಟ್ ಮಾಡಬೇಕಾಗ್ತದೆ. ಯಾಕಂದರೆ ಮೊದಲ 4-5 ರೌಂಡ್ಸಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಇತ್ತು, ಈಗ ಕಾಂಗ್ರೆಸ್ ಮುನ್ನಡೆ ಅನ್ನುವಂಥದ್ದು ಬರ್ತಾ ಇದೆ ಕೆಲವು ರೌಂಡ್ಸ್ಗಳಲ್ಲಿ. ಹೀಗಾಗಿ ಕೊನೆಯವರೆಗೆ ಏನಾಗ್ತದೆ ಹೇಳಕ್ ಬರಲ್ಲ ದಾವಣಗೆರೆ. ಆ ಹಿನ್ನೆಲೆ ಇಟ್ಕೊಂಡು ಇವತ್ತು ಈ ಒಂದು ಉಪಚುನಾವಣೆ ಏನಿದೆ ಇದೇ ಎಲ್ಲದಕ್ಕೂ ದಿಕ್ಸೂಚಿ ಅನ್ನುವಂಥದ್ದಲ್ಲ.
0: ಚಿಕ್ಕಮಗಳೂರಿನ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ 2023 May 2 ನಡೆದಂತಹ ಚುನಾವಣೆಯ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಹೆಚ್ಚು ಮತಗಳನ್ನು ಪಡೆದುಕೊಂಡಿದ್ದಾರೆ. ಚಿಕ್ಕಮಗಳೂರು ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಇಂದು ಅಧಿಕೃತ ಆಯ್ಕೆ ಪ್ರಮಾಣ ಪತ್ರ ವಿತರಣೆ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂತಹ ಜೀವರಾಜ್,

ವರ್ಷಗಳ ಹೋರಾಟದ ಫಲವಾಗಿ ನ್ಯಾಯಾಲಯದಲ್ಲಿ ಜಯ ಸಿಕ್ಕಿದೆ. ನಾಲ್ಕನೇ ಬಾರಿಗೆ ಶೃಂಗೇರಿ ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗಿರುವುದು ಸಂತಸ ಸಂದಿದೆ ಎಂದು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ಕೆಸಿ ರೆಡ್ಡಿ ಒಬ್ಬ ಸಮರ್ಥ ಪ್ರಾಮಾಣಿಕ ಆಡಳಿತಗಾರರಾಗಿದ್ದು ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ನಡೆದುಕೊಂಡವರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸ್ಮರಿಸಿದ್ದಾರೆ. ದಿವಂಗತ ಕೆಸಿ ರೆಡ್ಡಿ ಅವರ ಜನ್ಮದಿನದ ಅಂಗವಾಗಿ ವಿಧಾನಸೌಧದ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಕೆಸಿ ರೆಡ್ಡಿಯವರ ಆಡಳಿತದ ಹೆಜ್ಜೆಗಳು ನಮಗೆ ದಾರಿದೀಪ ಎಂದು ತಿಳಿಸಿದ್ದಾರೆ. ಐಟಿಐ, ಎಚ್ಎಂಟಿ, ಇಸ್ರೋ ಮುಂತಾದ ಸಂಸ್ಥೆಗಳು ರಾಜ್ಯದಲ್ಲಿ ಸ್ಥಾಪನೆಯಾಗಿದ್ದರೆ ಅದಕ್ಕೆ ಮೂಲ ಕಾರಣ ಅವರು ಎಂದು ಸ್ಮರಿಸಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಸದ್ಯದಲ್ಲೇ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಪ್ರಾರಂಭ ಮಾಡಲಾಗುವುದು ಎಂದು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ತಿಳಿಸಿದ್ದಾರೆ. ಸೆಂಟ್ರಲ್ ಕಾಲೇಜಿನ ಆವರಣದಲ್ಲಿರುವಂತಹ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಗಣಕ ವಿಜ್ಞಾನ ವಿಭಾಗದ ವತಿಯಿಂದ ಏರ್ಪಡಿಸಲಾಗಿದ್ದಂತಹ ಇನ್ನೋವೆಕ್ಸ್ 2.0 ತಂತ್ರಜ್ಞಾನ ಕೌಶಲ್ಯ ಮೇಳದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸೈಬರ್ ಭದ್ರತೆ ಮತ್ತು ಬಯೋ ಇನ್ಫಾರ್ಮೆಟಿಕ್ಸ್ ವಿಷಯಗಳಲ್ಲಿ ಡಿಪ್ಲೊಮೋ ಕೋರ್ಸ್ ಆರಂಭ ಮಾಡಲಾಗುವುದು ಎಂದು ಪ್ರಕಟಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವರದರಾಜನ್ ಕೃಷ್ಣ, ಡಾ ಜ್ಞಾನವೇಲ್ ಮುತ್ತರಸು, ಪವನ್ ಕುಮಾರ್ ಮತ್ತು ಡಾ ಬಿಆರ್ ಸುಪ್ರೀತ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಅನ್ವೇಷಣಾತ್ಮಕ ಮತ್ತು ಸೃಜನಶೀಲ ಮನೋಭಾವವನ್ನು ಬೆಳೆಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ತಾತ್ಕಾಲಿಕವಾಗಿ ಬಂದ್ ಆಗಿದ್ದಂತಹ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಬೆಳಗ್ಗೆ 11 ಗಂಟೆಯಿಂದ ಪುನರ್ ಆರಂಭಗೊಂಡಿದೆ. ಮೆಟ್ರೋ ನಿಲ್ದಾಣವನ್ನು ಸಾರ್ವಜನಿಕರ ಓಡಾಟಕ್ಕೆ ತೆರೆಯಲಾಗಿದೆ. ಈ ಕುರಿತಂತೆ ನಮ್ಮ ಮೆಟ್ರೋ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದೆ. ವಿದ್ಯುತ್ ವ್ಯತ್ಯಯದಿಂದಾಗಿ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಕೆಲ ಗಂಟೆಗಳ ಕಾಲ ಬಂದ್ ಆಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಗೆಲುವು. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮುನ್ನಡೆ. ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಅಧಿಕಾರದ ಹೊಸ್ತಿಲಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ, ಕೇರಳಂನಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎಂ ಜೀವರಾಜ್ಗೆ ಗೆಲುವು. ಚುನಾವಣಾ ಆಯೋಗದಿಂದ ಪ್ರಮಾಣ ಪತ್ರ ವಿತರಣೆ. ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಆರಂಭಿಸಲು ಚಿಂತನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆ.

0: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವಿಶೇಷ ಚೇತನರಾದ ಮಹಾಂತೇಶ್ ಕಿವುಡಸಣ್ಣವರ್ ಅವರೊಂದಿಗಿನ ಸಂದರ್ಶನ ಇದೀಗ ಮೂಡಿ ಬರಲಿದೆ.
1: ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ, ಬಹಳ ಪ್ರತಿಭಾನ್ವಿತರು, ಅನೇಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೆಲಸ ಮಾಡಿದವರು, ಅನೇಕ ಪ್ರಶಸ್ತಿಗಳನ್ನು, ವಿಶೇಷವಾಗಿ ರಾಷ್ಟ್ರ ಪ್ರಶಸ್ತಿಗಳನ್ನು ಕೂಡ ಪಡೆದಂತಹ ಮತ್ತು ರೇಡಿಯೋ ಬಗೆಗೆ ಒಳ್ಳೆಯ ಒಂದು ಪ್ರೀತಿಯನ್ನ, ಅದರ ಬಗೆಗಿನ ಅನೇಕ ವಿಚಾರಗಳನ್ನ ವ್ಯಕ್ತಪಡಿಸುವಂತಹ ಆಕಾಶವಾಣಿ ಕೇಳುಗರು ನಮ್ಮ ಜೊತೆಗಿದ್ದಾರೆ. ಅವರು ಮಹಾಂತೇಶ್ ಜಿ ಕಿವುಡಸಣ್ಣವರ್. ಸರ್ ನಮಸ್ಕಾರ.
2: ನಮಸ್ಕಾರ ಜಂಬಣ್ಣ ಸರ್, ಮತ್ತೆಲ್ಲ ನನ್ನ ಆತ್ಮೀಯ ಆಕಾಶವಾಣಿ ಶ್ರೋತೃಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು.
1: ತಮ್ಮ ಬಗ್ಗೆ ಎಲ್ಲಿಂದ ಶುರು ಮಾಡಬೇಕು ಅಂತ ಅನ್ನೋದೇ ನಮಗೆ ಗೊಂದಲ. ಹಾಗಾಗಿ ಈ ಆಕಾಶವಾಣಿ ಮತ್ತು ನಿಮ್ಮ ಜೊತೆಗಿನ ಒಡನಾಟದ ಬಗ್ಗೆ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಮಾಡ್ತೀವಿ. ನಿಮ್ಮಲ್ಲಿ ಸಾಕಷ್ಟು ಪ್ರತಿಭೆ ಇದೆ, ಸಾಕಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನು ಕೂಡ ಮಾಡಿದ್ದೀರಿ, ಅನೇಕರಿಗೆ ನೀವು ದಾರಿದೀಪವಾಗಿದ್ದೀರಿ. ಈಗ ಆಕಾಶವಾಣಿ ಅಂತಂದ್ರೆ ನೀವು ಹೇಗೆ ಅದನ್ನ ನೋಡ್ತಿದ್ರಿ, ಆಕಾಶವಾಣಿ ಹೇಗೆ ಕೇಳ್ತಿದ್ರಿ ಅಂತನೋದು?
2: ಆಕಾಶವಾಣಿಗೂ ನನಗೂ ಸಂಬಂಧ ಅಂದ್ರೆ ನಮ್ಮ ಕುಟುಂಬ ಮತ್ತು ನನ್ನ ತಂದೆ ತಾಯಿ, ನನ್ನ ಒಡಹುಟ್ಟದವ್ರು ಹೇಗೆ ನನ್ನ ಜೊತೆ ಅಷ್ಟೇ ಅಥವಾ ಅದಕ್ಕಿಂತ ಇನ್ನೂ ಹೆಚ್ಚು ಒಡನಾಟ ಅಂತ ನಾನು ಒಂದು ತುಂಬಾ ಹೃದಯದಿಂದ ಹೇಳ್ತೀನಿ. ಯಾಕಂದ್ರೆ ಹುಟ್ಟಿದ್ದು 1970 ನೇಗಿನಾಳ್ ಅನ್ನೋ ಒಂದು ಗ್ರಾಮ, ಬೈಲಹೊಂಗಲ ತಾಲೂಕು, ಬೆಳಗಾವಿ ಜಿಲ್ಲೆ. ನಾನು ಹುಟ್ಟಿದಾಗಿಂದನು ಅಥವಾ ನಾನು ಒಂದೊಂದ್ಸತಿ ಅತಿಶಯೋಕ್ತಿ ಆಗ್ಲಾರ್ದು, ನನ್ನ ತಾಯಿ ಮದುವೆ ಆಗಿ ಬಂದಾಗ ಗಂಡನ ಮನೆಗೆ ಒಂದು ದೊಡ್ಡ ರೇಡಿಯೋ ಗಿಫ್ಟ್ ಕೊಟ್ಟಿದ್ರು ನಮ್ಮ ತಾಯಿ ಮನೆಯವರು.

0: ಸೊ ಮೋಸ್ಟ್ಲಿ ನಾವು ಹೊಟ್ಟೆಯಲ್ಲಿದ್ದಾಗಿಂದನೇ ಆಕಾಶವಾಣಿ ಕೇಳ್ತಾ ಬೆಳೆದಿದ್ದೀನಿ. ನಂತರ ನನಗೆ ಯಾವಾಗ ಒಂದು 2-3 ವರ್ಷ ಆಯಿತು, ದೊಡ್ಡ ರೇಡಿಯೋ ಅದನ್ನ ಮುಟ್ಟೋದೇ ಒಂದು ಖುಷಿ. ನನಗೆ ಕಣ್ಣಿನ ಸಮಸ್ಯೆ ಇದ್ದಿದ್ದರಿಂದ ಮುಟ್ಟೋದು ಏನು ಚೆನ್ನಾಗಿರುತ್ತೋ ಅದು ಖುಷಿ ಆಗ್ತಿತ್ತು. ಅದು ಇಷ್ಟು ಎರಡೂ ಕೈ ಆಗಲೇ ಮಾಡಿದ್ರೂ ಸಾಕಾಗ್ತಿರಲಿಲ್ಲ, ಅಷ್ಟು ದೊಡ್ಡ
1: ದೊಡ್ಡ ದೊಡ್ಡ ರೇಡಿಯೋ ಸೆಟ್ಗಳಿದ್ದು. ಮೊದಲು
0: ಒಂದು 15 ಬಟನ್ ಇರ್ಬೋದು ಜಂಬಳ ಸರ್.
1: ಎಣಿಸಿದ್ರಿ ನೀವು?
0: ಎಣಿಸಿದೆ. ಆಮೇಲೆ ಅದನ್ನ ಟ್ಯೂನ್ ಮಾಡೋ ಒಂದು ಬಟನ್ ಇತ್ತು, ರೌಂಡ್ ಒಂದು, ತಿರುಗಿಸ್ತಿದ್ದೆ ಅಂತ ತಿರುಗಿಸ್ಕೊಂಡು ತಿರ್ಸ್ಕೊಂಡು ಆಕಾಶವಾಣಿ ಧಾರವಾಡ ವಿವಿಧ ಭಾರತಿ ಹಚ್ಚಿದ್ದೆ. ಸೊ ಆ ಒಂದು ಮಾಧುರ್ಯ ಶಬ್ದ ಕೇಳಿಕೊಂಡು ನಾನು ಬೆಳೆದಿದ್ದು.
1: ಭಾಳ ವಿಶೇಷ ಅಂತಂದರೆ ತಾವು ಒಂದು ಸ್ಪರ್ಶ ಜ್ಞಾನದಿಂದ ಭಾಳಷ್ಟು ತಲ್ಲೀನರಾಗಿ ಇದರಲ್ಲಿ ಏನಿದೆ, ಯಾವ ಧ್ವನಿ ಬರ್ತಾ ಇದೆ, ಹೇಗಿದೆ ಅಂತ ಅನ್ನೋದು ನಿಮ್ಮ ಮೇಲೆ ತುಂಬಾ ಪ್ರಭಾವ ಬೀರಿದೆ.
0: ಖಂಡಿತವಾಗಿ.
1: ಈ ದೃಷ್ಟಿಯನ್ನು ಕಳ್ಕೊಂಡಂತಹ ಆ ಒಂದು ಸಂದರ್ಭ ಹೇಗೆ, ಯಾಕೆ ನಿಮಗೆ ದೃಷ್ಟಿ ಹೋಯಿತು?
0: ಸರ್, ನಾನು 6 ತಿಂಗಳ ಮಗು ಇದ್ದಾಗ ಟೈಫಾಯ್ಡ್ ತೀವ್ರ ಜ್ವರ ಬಂದು ಅದು ಆಪ್ಟಿಕ್ ನರ್ವ್ ಮತ್ತು ರೆಟಿನಾಗಿ ಹೊಡೆದು 90% ನನ್ನ ದೃಷ್ಟಿನ ಕಿತ್ಕೊಂಡೋಯ್ತು. ಆಕಾಶವಾಣಿ ಇದ್ದರಿಂದ ಮೋಸ್ಟ್ಲಿ ಯಾವತ್ತು ದೃಷ್ಟಿ ನನಗಿಲ್ಲ ಅಂತ ಅನಿಸ್ಲಿಲ್ಲ. ಯಾಕಂದ್ರೆ
1: ಅನಿಸ್ಲೇ ಇಲ್ಲ
0: ನಿಮಗೆ ಹೇಗೆ ಆಕಾಶವಾಣಿ, ನನಗೂ ಹಂಗೆ. ನೀವು ಕೇಳಬೇಕು, ನಾನು ಕೇಳಬೇಕು. ಸೊ ಹಂಗಾಗಿ ಸಣ್ಣ ಹುಡುಗನಿಂದನೇ ಆಕಾಶವಾಣಿ ಕೇಳ್ತಾ ನಮ್ಮ ಅವಿಭಕ್ತ ಕುಟುಂಬದ ಜೊತೆ ಕೂತ್ ಕೇಳ್ತಾ ಇದ್ವಿ, ಮತ್ತೆ ಪತ್ರಗಳು ಬರೀತಿದ್ವಿ ಅವಾಗೆಲ್ಲ. ನನಗೆ ಇಷ್ಟ ಇದ್ದ ಹಾಡುಗಳ ಕೋರಿಕೆ ಬರೆದು ಆಕಾಶವಾಣಿ ಧಾರವಾಡದಲ್ಲಿ ಕೇಳ್ತಾ ಬೆಳೆದ್ವಿ ನಾನು.
1: ಹೋದ್ರ ಆಕಾಶವಾಣಿಗೆ ಆರಂಭದಲ್ಲಿ ಬಾಲ ಕಲಾವಿದನಾಗಲಿ ಅಥವಾ ನಿಮ್ಮಲ್ಲಿರೋ ಪ್ರತಿಭೆಯನ್ನು ಹೊರಗಾಗ್ಲಿಕ್ಕೆ ಒಂದು ವೇದಿಕೆ ಆರಂಭದಲ್ಲಿ ಸಿಕ್ಕಿದ್ದು ಯಾವ ಆಕಾಶವಾಣಿ?
0: ನಮ್ಮ ಬೆಂಗಳೂರು ಆಕಾಶವಾಣಿ.
1: ಓ,
0: 1981 ನಾನು ಬೆಂಗಳೂರಿಗೆ ಬಂದೆ, 10 ವರ್ಷ 1970 ಹುಟ್ಟಿದ್ದು. ಸೊ ಬೆಂಗಳೂರಿಗೆ ಬಂದಾಗ ನಾನು ರಮಣ ಮಹರ್ಷಿ ಅಂದರೆ ಶಾಲೆಯಲ್ಲಿ ಓದುವಾಗ ಆಕಾಶವಾಣಿಗೆ ಕರ್ಕೊಂಡು ಬರ್ತಿದ್ರು ನಮ್ಮನ್ನ. 1982 ನಾನು ಆಕಾಶವಾಣಿಗೆ ಹಾಡು ಹಾಡ್ಲಿಕ್ಕೆ ಬಂದಿದ್ದೆ, ಮತ್ತೆ ನಾಟಕ ಮಾಡ್ಲಿಕ್ಕೆ ಬಂದಿದ್ವಿ. ಆಮೇಲೆ ಎಷ್ಟೋ ಸತಿ ಆಕಾಶವಾಣಿಯಿಂದ ನಮ್ಮ ಶಾಲೆಗೆ ಬರೋರು ಅನೇಕ ಇಂಟರ್ವ್ಯೂಸ್ ಎಲ್ಲ ತಗೊಳ್ತಿದ್ರು. ಹಾಗಾಗಿ ಆಕಾಶವಾಣಿ ಬೆಂಗಳೂರು ಅಂದ್ರೆ ನನಗೆ ಬಹಳ ಆತ್ಮೀಯತೆ. ಆಕಾಶವಾಣಿ ಧಾರವಾಡಿಗೆ ಇನ್ನೂ ಹೋಗೋ ಅವಕಾಶ ಬಂದಿಲ್ಲ ನಂಗೆ. ಆಕ್ಚುಲಿ ಐ ಲವ್ ಆಕಾಶವಾಣಿ ಧಾರವಾಡ ಹೋಗ್ಬೇಕು.
1: ಬೆಳಗಾವಿ ನಿಮ್ಮ ಹುಟ್ಟು ಜಿಲ್ಲೆ ಆಗಿದ್ರಿಂದ ನೀವು ಒಂದಲ್ಲ ಒಂದಿನ ಅಲ್ಲಿ ಕೂಡ ಮಾತಾಡಬಹುದು.
0: ಖಂಡಿತ
1: ಅಲ್ವಾ? ನಿಮ್ಮ ಪ್ರತಿಭೆ, ನಿಮ್ಮ ಒಂದು ಆಸಕ್ತಿಗಳನ್ನೆಲ್ಲ ನೋಡಿದ್ರೆ ಖಂಡಿತವಾಗಿ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ, ಯಾಕಂದ್ರೆ ನಿಮ್ಮಲ್ಲಿ ಇರೋ ಪ್ರತಿಭೆ ಒಂದಲ್ಲ ಎರಡಲ್ಲ. ಈಗ ವಿಶೇಷವಾಗಿ ಆಕಾಶವಾಣಿ ಬಗೆಗೆ ಒಂದಿಷ್ಟು ಮನದಾಳದ ವಿಚಾರಗಳನ್ನು ಹೊರಗೆ ಹಾಕಬೇಕು ಅಂತಂದಾಗ ನಿಮ್ಮಲ್ಲಿ ಬರವಣಿಗೆ ಶಕ್ತಿ ಇದೆ, ಅನೇಕ ಪುಸ್ತಕಗಳನ್ನು ಬರೆದಿದ್ದೀರಿ. ನನ್ನ ಮುಂದೆ ಐ ಓಪನರ್, ಆಟೋಬಯೋಗ್ರಫಿ ಆಫ್ ವಿಜುವಲಿ ಚಾಲೆಂಜ್ಡ್ ಮ್ಯಾನ್ ವಿತ್ ಎಕ್ಸ್ಟ್ರಾಡಿನರಿ ವಿಷನ್ ಅಂತ ಒಂದು ಪುಸ್ತಕ ಇದೆ. ಈ ಪುಸ್ತಕದ ಬಗ್ಗೆ ಹೇಳ್ತಾ ಹೇಳ್ತಾ ಆಕಾಶವಾಣಿ ಬಗ್ಗೆ ಇದರಲ್ಲಿ ಏನು ಬರೀಲಿಕ್ಕೆ ಹೋದ್ರಿ?
0: ಸೊ ಆಕಾಶವಾಣಿ ನಾನು ಆಗಲೇ ಹೇಳಿದಾಗೆ ನನ್ನ ಅವಿಭಾಜ್ಯ ಅಂಗ, ಮೈ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಕಂಪ್ಯಾನಿಯನ್. ಅದರಲ್ಲೂ ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ ಕೇಳ್ತಾ ಕೇಳ್ತಾನೆ ಬೆಳೆದಿದ್ದು. ಕಣ್ಣಿನ ಸಮಸ್ಯೆ ಇದ್ದರಿಂದ ಓದಲಿಕ್ಕೆ ಸಾಕಷ್ಟು ಕಷ್ಟ, ಯಾರಾದರೂ ಓದ್ಕೊಳ್ಬೇಕಿತ್ತು. ಸೊ ನನ್ನ ಜ್ಞಾನ ಸಂಪಾದನೆ ಏನು ಆಗಿದೆ ಅದರಲ್ಲಿ ಒಂದು 90% ನಾನು ಆಕಾಶವಾಣಿ ಕ್ರೆಡಿಟ್ ಕೊಡ್ತೀನಿ. ಮತ್ತು ಆಕಾಶವಾಣಿ ಮೂಲಕ ಅನೇಕರ ಧ್ವನಿ ಕೇಳೋ ಅಂತ ಸುದೈವ ಸಿಕ್ತು ನನಗೆ. ಮತ್ತು ಆಕಾಶವಾಣಿ ಮೂಲಕ ನನ್ನ ಹುಚ್ಚು ಕ್ರಿಕೆಟ್, ಕ್ರಿಕೆಟ್ ಕಾಮೆಂಟ್ರಿ, ನನ್ನ ಬಾಲ್ಯದಲ್ಲೇ ಕ್ರಿಕೆಟ್ ಕಾಮೆಂಟ್ರಿ ಹುಚ್ಚು ಹಿಡಿದಿದ್ದು ಆಕಾಶವಾಣಿ ಮೂಲಕ. ಏನೂ ಅರ್ಥ ಆಗ್ತಿರಲಿಲ್ಲ, ಬರೀ ಆಕಾಶವಾಣಿಯಲ್ಲಿ ಬರ್ತಾ ಇದ್ದಂಥ ಸೌಂಡ್ ಕೇಳಿಕೊಂಡೆ ನಾನು ಭಾಳ ಖುಷಿ ಪಡ್ತಿದ್ದೆ. ಮತ್ತು ನಾನು ಶಾಲೆಗೆ ಎಷ್ಟೋ ವರ್ಷ ಹೋಗದೇ ಇದ್ದಿದ್ದರಿಂದ ಆಕಾಶವಾಣಿನೇ ನನ್ನ ಶಾಲೆ, ಆಕಾಶವಾಣಿನೇ ನನ್ನ ಪುಸ್ತಕ, ಆಕಾಶವಾಣಿನೇ ನನ್ನ ಗುರು. ಸೊ ನಮ್ಮ ತಾಯಿ ನನ್ನ ಬೆಳಿಗ್ಗೆ ಬೇಗ ಎಬ್ಬಿಸಿ ರೆಡಿ ಮಾಡಿ ಕೂರಿಸ್ಬಿಡ್ತಿದ್ರು ರೇಡಿಯೋ ಮುಂದೆ. ಸೊ ಸ್ಮಾರ್ಟ್ ಆಗಿ ರೆಡ್ ಡ್ರೆಸ್ ಮಾಡ್ಕೊಂಡು ಕೂತ್ಕೊಂಡು ಬಿಡ್ತಿದ್ರು.
1: ಕೆಲವ್ರು
0: ಏನಿಲ್ಲ, ಇಷ್ಟು ಚೆನ್ನಾಗಿ ರೆಡಿ ಆಗಿ ಕೂತೀನಿ ಇನ್ನೂ ಅನ್ನೋರು. ಈ ಕ್ರಿಕೆಟ್ ಚಾಲು ಆಗ್ತೈತಿ, ನಾನು ತಿಂಡಿ ತಿಂದು ಕೂತೀನಿ. ಸೊ ಯಾವಾಗ ಲಂಚ್ ಬ್ರೇಕ್ ಇರ್ತಿತ್ತು ನಾನು ಊಟ ಮಾಡಿಬಿಡ್ತಿದ್ದೆ, ಮತ್ತೆ ಆಕಾಶವಾಣಿ ಆನ್ ಆಗಿರೋದು. ಸೊ ಹೀಗೆ ಹುಚ್ಚಿಡಿದಂತ ಆಕಾಶವಾಣಿ, ಅಂಟುಕೊಂಡಂತ ಆಕಾಶವಾಣಿ ಒಂದೇ ಮಾತ್ರಮಿಂದ ಚಾಲು ಆಗಿ ಜೈ ಹಿಂದ್ ಹೇಳೋ ಮಠ ಆಕಾಶವಾಣಿಗೆ ಅಂಟ್ಕೊಂಡಿರ್ತಿದ್ದೆ.
1: ವಾ ವಾ ವಾ. ಅಂದರೆ ಕ್ರಿಕೆಟ್ ಕಾಮೆಂಟ್ರಿ ಇದ್ದಾಗ ಭಾಳಷ್ಟು ಆಸಕ್ತಿಯಿಂದ ಕೇಳ್ತಿದ್ರಿ. ಈಗ ಕ್ರಿಕೆಟ್ ಕಾಮೆಂಟ್ರಿ ಅದನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ನಾವು ಯಾಕೆ ಕ್ರಿಕೆಟ್ ಆಡಬಾರದು ಅಂತನೋ ವಿಷಯ ಬರ್ತದೆ. ಯಾಕಂದರೆ ಕಡೆ ಪಕ್ಷ ಈಗ ಕಾಮೆಂಟ್ರಿ ಕೇಳೋರು ಅಲ್ಲೇ ತಮ್ಮ ಬೀದಿನಲ್ಲಿ ಜಾಗ ಇಲ್ಲಂದ್ರೂ ಕೂಡ ಅಲ್ಲೇ ಆದರೂ ಸ್ವಲ್ಪ ಆಡ್ತಾರೆ. ಕ್ರಿಕೆಟ್ ಅಂತನೋದು ಅಷ್ಟು ಹುಚ್ಚು ಹಿಡ್ಕೊಂಡವರು ಇರ್ತಾರೆ ಭಾಳ ಜನ. ನೀವು ಎಲ್ಲಿವರೆಗೆ ತಂದ್ರಿ ಕ್ರಿಕೆಟನ್ನು?
0: ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಜಂಬಣ್ಣ ಸರ್. ನಾನು ಕ್ರಿಕೆಟ್ ಕಾಮೆಂಟ್ರಿ ಕೇಳ್ತಾ ಕೇಳ್ತಾ ನಮ್ಮ ನೆರೆ ಹೊರೆಯದವ್ರ ಜೊತೆ ಕ್ರಿಕೆಟ್ ಆಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ನನಗೆ ಬಾಲ್ ಕಾಣದೇ ಇದ್ರು ಕೂಡ ಅವ್ರು ನನಗೆ ಅಂಡರ್ ಆರ್ಮ್ ಬೋಲ್ ಮಾಡೋರು, ಉಳ್ಕೊಂಡು ಬರ್ತಿದ್ದು ಬಾಲ್ ಟ್ರರ್ ಅಂತ ಕಾರ್ಕೊಂಡು. ಆವಾಗ ಹತ್ರ ಬಂದಾಗ ಸೌಂಡ್ ಬರ್ತಿದ್ದಲ್ಲ, ಬ್ಯಾಟ್ ಬೀಸ್ತಾ ಇದ್ದೆ.

0: ನನಗೋಸ್ಕರ ಇನ್ಯಾರೋ ಒಬ್ಬರ ರನ್ನಿಂಗ್ ಮಾಡ್ತಿದ್ರು, ನನಗೆ ಓವರ್ ಆರ್ಮ್ ಬೌಲಿಂಗ್ ಮಾಡೋದು ಹೇಳ್ಕೊಟ್ರು. ನಾನು ಇದ ಹುಚ್ಚು, ನಾನು ಬೆಂಗಳೂರು ಬ್ಲೈಂಡ್ ಸ್ಕೂಲಿಗೆ ಬಂದಾಗ ನನ್ನ ತಂದೆ ಹೇಳಿದೆ, ನಾನು ಇಲ್ಲಿ ಸಾಲಿ ಕಲಿಬೇಕಂದ್ರೆ ನನಗೆ ಕ್ರಿಕೆಟ್ ಗೇರ್ಸ್ ಎಲ್ಲ ಕೊಡಿಸ್ಬೇಕು ನೀವು ಅಂತ. ಸೊ ಎಲ್ಲ ಕೊಡಿಸಿದ್ರು, ಆ ಬ್ಲೈಂಡ್ ಸ್ಕೂಲಲ್ಲಿ ಕ್ರಿಕೆಟ್ ಇಂಟ್ರೊಡ್ಯೂಸ್ ಮಾಡಿದ್ರು ರಮಣ ಮಹರ್ಷಿ ಶಾಲೆಯಲ್ಲಿ. ನಂತರ ಈಗ ನಾವೇನು ಕ್ರಿಕೆಟ್ ಆಡ್ತೀವಿ, ಬ್ಲೈಂಡ್ ಕ್ರಿಕೆಟ್ ಆಡ್ತಾರೆ, ತಾವೆಲ್ಲ ಕೇಳಿದಿರಿ, ಅದರದ್ದು ಚೇರ್ಮನ್ ಇದ್ದೀನಿ ನಾನು, ಮತ್ತು ವರ್ಲ್ಡ್ ಬ್ಲೈಂಡ್ ಕ್ರಿಕೆಟ್ಗೂ ಪ್ರೆಸಿಡೆಂಟ್ ಇದ್ದೆ. ಸೊ ಆಕಾಶವಾಣಿಯಿಂದ ಹಿಡಿದಂಥ ಕ್ರಿಕೆಟ್ ಹುಚ್ಚು ನನ್ನ ಅಂತಾರಾಷ್ಟ್ರೀಯ
1: ಜಾಗತಿಕ ಮಟ್ಟಕ್ಕೆ ಕರ್ಕೊಂಡೋಯ್ತು.
0: ಸೊ ಯಾವ ಗ್ರೌಂಡ್ ಸ್ಟೇಡಿಯಮಲ್ಲಿ ನಾನು ಕಾಮೆಂಟ್ರಿ ಕೇಳ್ತಾ ಇದ್ನೋ ಆ ಗ್ರೌಂಡ್ ಹೋಗುವಂಥ ಅವಕಾಶ ಸಿಕ್ತು, ಆ ಕ್ರೀಡಾಂಗಣಕ್ಕೆ ಹೋಗುವಂಥ ಅವಕಾಶ ಸಿಕ್ತು
1: ಆಡ್ಲಿಕ್ಕೆ.
0: ಆಡ್ಲಿಕ್ಕೆ, ಆಡಿಸ್ಲಿಕ್ಕೆ,
1: ಲಾರ್ಡ್ಸ್ ಸಂಘಟನೆ ಮಾಡಕ್ಕೆ.
0: ಹೌದು ಸರ್, ಲಾರ್ಡ್ಸ್ ಇರ್ಬೋದು, ಓವಲ್ಸ್ ಇರ್ಬೋದು, ನಾನು ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟೇಡಿಯಂಗೂ ಹೋಗಿದ್ದೀನಿ. ಬ್ರೆಬೋನ್, ವಾನ್ಖೇಡೆ, ಚಿನ್ನಸ್ವಾಮಿ, ಅರುಣ್ ಜೇಟ್ಲಿ ಸ್ಟೇಡಿಯಮ್ಮು, ಗ್ರೀನ್ ಪಾರ್ಕು. ಈಗ ಗ್ರೀನ್ ಪಾರ್ಕಲ್ಲಿ ಆಡ್ತಿಲ್ಲ ಟೆಸ್ಟ್ ಮ್ಯಾಚಸ್ ಎಲ್ಲ, ಬಟ್ ಅವಾಗ ಆಡ್ತಾ ಇದ್ರು ನಮ್ಮ ವಿಶ್ವನಾಥ್. ನಾನು ಫಸ್ಟ್ ಕೇಳಿದಾಗ ವಿಶ್ವನಾಥ್ ಅವ್ರು ಭಾಳ ಚೆನ್ನಾಗಿ ಆಡಿದ್ರಲ್ಲಿ. ಮತ್ತು ಆಕಾಶವಾಣಿ ಮೂಲಕ ಯಾರ್ಯಾರು ಹೆಸರು ಕೇಳಿದೆ ಅವರೆಲ್ಲ ಹೋಗಿ ಮೀಟ್ ಮಾಡಿದ್ದೀನಿ. ಗವಾಸ್ಕರ್ ಇರ್ಬೋದು, ವಿಶ್ವನಾಥ್ ಇರ್ಬೋದು, ತೆಂಡೂಲ್ಕರ್ ಇರ್ಬೋದು, ನಮ್ಮ ಕರ್ನಾಟಕದವರು ರಘುರಾಮ್ ಭಟ್ರು ಈಗ ಟ್ರೆಷರ್ ಆಗಿದ್ದಾರೆ BCCI. ಸೊ ಹಾಗೆ ಅನೇಕ ಕ್ರಿಕೆಟರ್, ಕಪಿಲ್ ದೇವ್ ಮೀಟ್ ಮಾಡಿದ್ದೀನಿ. ಇದೆಲ್ಲ ಅವ್ರ ಹೆಸರು ನಾನು ಕೇಳಿ ತಿಳ್ಕೊಂಡಿದ್ದು ಹೇಗೆ
1: ಆಕಾಶವಾಣಿ.
0: ಸೊ ಎಷ್ಟು ಮಾರ್ಕ್ಸ್ ಕೊಡ್ಬೇಕು ನಾನು ಆಕಾಶವಾಣಿ, 100ಕ್ಕಿಂತ ಹೆಚ್ಚು ಇನ್ನೇನಾದ್ರು ಕೊಡ್ಲಿಕ್ಕೆ ಸಾಧ್ಯ ಇದ್ರೆ ಅಷ್ಟು ಮಾರ್ಕ್ಸ್ ನಾನು ಆಕಾಶವಾಣಿ ಕೊಡ್ತೀನಿ.
1: ನಿಮ್ಮಲ್ಲಿರುವಂತಹ ಪ್ರತಿಮಾ ಪ್ರತಿಭೆ ಮತ್ತು ಆಸಕ್ತಿ ಇಂಥ ದೊಡ್ಡ ದಿಗ್ಗಜರನ್ನ ಭೇಟಿ ಮಾಡೋಕ್ಕೆ ಕರ್ಕೊಂಡೋಯ್ತು. ಬಹಳ ಈಗ ನಮ್ಮ ಎಲ್ಲ ಕೇಳುವರಿಗೆ ಆಶ್ಚರ್ಯ ಆಗ್ತಿರ್ಬೋದು, ಇಷ್ಟಿಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಭೇಟಿಯಾಗಿದ್ದಾರೆ, ಜಾಗತಿಕ ಮಟ್ಟಕ್ಕೆ ಏರಿದ್ದಾರೆ ನಮ್ಮ ಮಹಾಂತೇಶ್ ಅವರು ಅಂತೇಳಿ ತುಂಬ ಅಭಿಮಾನದಿಂದ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಮಾನ ಇಟ್ಕೊಳ್ತಾರೆ. ಈಗ ಇಂಥ ವ್ಯಕ್ತಿತ್ವ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಕೋಬೇಕು ಅಂತಂದರೆ ನಮ್ಮಲ್ಲಿ ಆಸಕ್ತಿ ಮತ್ತು ಅದಕ್ಕೆ ನೀರೆರೆದು ಪೋಷಿಸುವಂಥ ಆ ಒಂದು ಶಕ್ತಿ ಸಾಮರ್ಥ್ಯ ಕೂಡ ಬೇಕಾಗುತ್ತೆ, ಅದಕ್ಕೆ ವಾತಾವರಣ ಬೇಕಾಗುತ್ತೆ, ನಿಮ್ಮ ಕಲಿಕೆ, ಜ್ಞಾನ ಎಲ್ಲವೂ ಕೂಡ ಕೆಲಸಕ್ಕೆ ಬರುತ್ತೆ. ಮತ್ತು ಸುಮ್ಮನೆ ಕೂತ್ಕೊಳ್ಳಾರ್ದೇ ಏನಾದರೂ ಮಾಡ್ತಿರಲೇಬೇಕು ಅಂತನೋಂಥ ಒಂದು ಅದಮ್ಯ ಚೇತನ ನಿಮ್ಮಲ್ಲಿದೆ. ಇವೆಲ್ಲಕ್ಕೂ ಹೇಗೆ ಸಮಯ ಹೊಂದಾಣಿಕೆ ಮಾಡ್ತಿದ್ರಿ ಮತ್ತು ನೀವು ಓದಿದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ.
0: ಸರ್, ನಾನು 1981 ಬೆಂಗಳೂರಿಗೆ ಬಂದೆ. ಒಂದೇ ಒಂದು ಬೇಜಾರು ಏನಾಯಿತು ನಾನು ಬೆಂಗಳೂರಿಗೆ ಬಂದಾಗ ಅಂದರೆ, ನಮ್ಮ ಶಾಲೆಯಲ್ಲಿ ರೇಡಿಯೋ ಇಟ್ಕೊಳ್ಳೋಂಗಿರಲಿಲ್ಲ. ಅದು ಭಾಳ ನೋವಾಯ್ತು ನನಗೆ, ಆಕಾಶವಾಣಿ ಹೆಂಗೆ ಮಿಸ್ ಮಾಡ್ಕೊಳ್ತೀನಿ ನಾನಂತ. ಆದರೂ ಕದ್ದು ಕದ್ದು ನಮ್ಮ ಟೀಚರ್ಸ್ ಹತ್ರ ಎಲ್ಲ ರೆಡಿ ಇರ್ತಿತ್ತು, ಕದ್ದು ಕೇಳ್ತಾ ಇದ್ವಿ. ಹಾಡುಗಳಿರ್ಬೋದು, ಸಂಗೀತ ಇರ್ಬೋದು, ಅದರಲ್ಲೂ ಭಾಷಣಗಳಿರ್ಬೋದು, ಮತ್ತು ಕ್ರಿಕೆಟ್ ವಾರ್ತೆ ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಬ್ಲೈಂಡ್ ಸ್ಕೂಲಲ್ಲಿ 10ನೇ ತರಗತಿವರೆಗೂ ಓದ್ದೆ. ಭಾಳ ವಿಶೇಷವಾದ ಶಾಲೆ, ಇಲ್ಲಿ ಬರೋರು ನಾನೇನು ಅನ್ಕೊಂಡಿದ್ದೆ, ಪ್ರಪಂಚದ ನನ್ನ ಬಿಟ್ಟರೆ ಎಲ್ರಿಗೂ ಕಣ್ ಕಾಣುತ್ತೆ, ನನಗೆ ಮಾತ್ರ ಹಿಂಗೆ ಅಂತ ಅನ್ಕೊಂಡಿದ್ದೆ. ಅಲ್ಲಿ ಬಂದಾಗ ಗೊತ್ತಾಯ್ತು ನನ್ನ ಥರ ಸಾಕಷ್ಟು ಜನರಿದ್ದಾರೆ. ಬಟ್ ಅವರಿಗೆ ಕಣ್ಣಿನ ಸಮಸ್ಯೆ ಅಷ್ಟೇ ಅಲ್ಲದೆ ಅನೇಕ ಆರ್ಥಿಕ, ಕೌಟುಂಬಿಕ, ಸಾಮಾಜಿಕ ಸಮಸ್ಯೆಗಳಿವೆ. ಅದು ನನಗೆ ಬಹಳ ಬೇಜಾರಾಗ್ತಿತ್ತು.
1: ಮತ್ತೆ ಒಂದಿಷ್ಟು ಬೇರೆ ಈ ದೃಷ್ಟಿ ದೋಷದ ಸಮಸ್ಯೆಯ ಜೊತೆ ಜೊತೆಗೆ ಇನ್ನಿತರ ಕೆಲವು ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಕುಂಠಿತ ಆಗಿರುವಂತಹ ಕೆಲವು ಲಕ್ಷಣಗಳು ಕೂಡ ಇರ್ತವೆ. ಅಂದ್ರೆ ಅವರಲ್ಲಿ ಸಾಕಷ್ಟು ಆಸಕ್ತಿ ಇರುತ್ತೆ ನಿಜ, ಅದಕ್ಕೆ ಸರಿಯಾದ ದಾರಿಯಲ್ಲಿ ಅವರನ್ನು ಕರ್ಕೊಂಡು ಹೋದ್ರೆ ಅವರು ಅಂದ್ರೆ ಇನ್ನಷ್ಟು ಸ್ವಲ್ಪ ಸಾಧನೆ ಮಾಡೋ ದಾರಿ ಹಿಡಿಬಹುದು ಅಂತ ನಾವು ಅನಿಸುತ್ತೆ. ನೀವು ನಿಮ್ಮ ಆಸಕ್ತಿಯನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದ್ರಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡೋ ತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೀವು ಎಲ್ಲ ಕಡೆ ಓಡಾಟ ಮಾಡಿದಿರಿ, ದೇಶ ವಿದೇಶಗಳಲ್ಲೆಲ್ಲ ಸುತ್ತಾಡಿದಿರಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಆ ವಾತಾವರಣ ಹೇಗೆ ಪೂರಕವಾಗಿ ನಿಮಗೆ ಆಯಿತು?
0: ಮುಖ್ಯವಾಗಿ ನಾನು ನನ್ನ ಕುಟುಂಬಕ್ಕೆ ಕೃತಜ್ಞತೆಗಳು ಹೇಳ್ತೀನಿ. ನಮ್ಮ ತಂದೆ ತಾಯಿ, ಸೊ ನಮ್ದು ಕಿವಿಡಸಣ್ಣವ್ರು ಅಂತ ಹೇಳಿ ಒಂದು ದೊಡ್ಡ ವಿಭಕ್ತ ಕುಟುಂಬ ನಮ್ಮ ನೆಗಿನಾಳ್ ಗ್ರಾಮದ್ದು. ಸೊ ಭಾಳ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ರಿಂದ ನಮ್ಮ ತಂದೆ ತಾಯಿ ಭಾಳ ಪಾಸಿಟಿವ್ ಆಗಿದ್ರು. ಇನಿಷಿಯಲಿ ಭಾಳ ಅವರಿಗೆ ಸಮಸ್ಯೆ ಆಯಿತು, ಹೆಂಗೆ ಈ ಥರ ಆಗ್ಬಿಡ್ತು ನಮ್ಮ ಮಗನಿಗೆ ಅಂತ. ಬಟ್ ಎಲ್ಲ ಕಡೆ ತೋರಿಸಿದ್ರು, ದೇಶ ವಿದೇಶದಲ್ಲಿ ಇರತಕ್ಕಂಥ ಎಲ್ಲ ವೈದ್ಯರ ಹತ್ರ ತೋರಿಸಿದ್ರು, ಯಾವಾಗ ಏನು ಮಾಡೋಕ್ಕಾಗಲ್ಲ ಅಂದಮೇಲೆ ಅವರು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನನ್ನನ್ನು ಎಲ್ಲ ಮಕ್ಕಳಂತೆ ನೋಡಿಕೊಂಡ್ರು. ಬ್ಲೈಂಡ್ ಅಂತ ಎಕ್ಸ್ಟ್ರಾ ಇದು ಮಾಡಲಿಲ್ಲ ಮತ್ತು ಕಡೆಗಣಿಸ್ಲೂ ಇಲ್ಲ, ಎಲ್ಲ ಸಮಾರಂಭಗಳಲ್ಲಿ ಕಾರ್ಯಕ್ರಮ
1: ಸಹಜವಾಗಿ
0: ಸಹಜವಾಗಿ. ನಂತರ ಬ್ಲೈಂಡ್ ಸ್ಕೂಲಿಗೆ ಬಂದು ಓದಿದ ನಂತರ ಕಾಲೇಜ್ಗೆ ಹೋದೆ ನಾನು. ಇಲ್ಲೇ ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜ್ ಅಂತ, ಜಯನಗರ ನ್ಯಾಷನಲ್ ಕಾಲೇಜಲ್ಲಿ PUC ಡಿಗ್ರಿ, ಬಸನಗುಡಿ ನ್ಯಾಷನಲ್ ಕಾಲೇಜ್, ನಂತರ MA MPhil ಬೆಂಗಳೂರು ಯೂನಿವರ್ಸಿಟಿ. ಸೊ ಎಲ್ಲ ಮಕ್ಕಳು, ಸಾಮಾನ್ಯ ಮಕ್ಕಳಿಗೆ ಏನೇನು ಅವಕಾಶ ವ್ಯವಸ್ಥೆ ಮಾಡಬೇಕು ಅದು ನಮ್ಮ ತಂದೆ ತಾಯಿಯವರು ಮಾಡಿದ್ರು. ಮತ್ತು ಎಲ್ಲ ಟೀಚರ್ಸು, ನಾನು ಎಲ್ಲೆಲ್ಲಿ ಓದಿದೆ ಶಾಲೆ, ಕಾಲೇಜ್, ಯೂನಿವರ್ಸಿಟಿಯಲ್ಲಿ, ನನ್ನ ಎಲ್ಲ ಅಧ್ಯಾಪಕರಿಗೆ ನಾನು ಆಕಾಶವಾಣಿ ಮೂಲಕ ಕೃತಜ್ಞತೆಗಳನ್ನ ಹೇಳಿಕ್ ಇಷ್ಟಪಡ್ತೀನಿ. ಹಾಗೆ ಸಾಕಷ್ಟು ಸ್ವಯಂ ಸೇವಕರು ಸರ್, ಯಾಕಂದ್ರೆ ನನಗೆ ಸ್ವತಃ ಓದಕ್ಕೆ ಆಗದೇ ಇದ್ದಿದ್ದರಿಂದ ರಿಟೈರ್ಡ್ ವೈಫ್ಸ್ ಇರ್ಬೋದು, ರಿಟೈರ್ಡ್ ಪೀಪಲ್ ಮತ್ತು ಹೌಸ್ ವೈಫ್ಸು, ನನ್ನ ಕ್ಲಾಸ್ಮೇಟ್ಸು ಬಹಳಷ್ಟು ಸಪೋರ್ಟ್ ಮಾಡಿದ್ರು.
2: ಇದುವರೆಗೂ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವಿಶೇಷ ಚೇತನರಾದ ಮಹಾಂತೇಶ್ ಕಿವಡಸಣ್ಣವರ್ ಅವರೊಂದಿಗಿನ

0: ಸಂದರ್ಶನವನ್ನ ಕೇಳ್ತಾ ಇದ್ರೆ. ಈ ಸಂದರ್ಶನದ ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್.
1: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದ್ರಿ.
2: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: اردو زبان کے پروگرام بھی AIR ایپ پر ملتے ہیں.
5: آکاشوانی அனைத்து தமிழ் நிகழ்ச்சிகளும் நியூஸ் ஆன் AIR ஆப்பில் கிடைக்கும்.

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: माझा तुमचा जुळता तारा मधुर सुरांच्या बरसती धारा.
2: अहाँ सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं.
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
4: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ಇವತ್ತು ನಾವು ಕಟ್ಟಡ ಕಾರ್ಮಿಕರ ಮೇಲೆ ದೌರ್ಜನ್ಯ ಅಥವಾ ಶೋಷಣೆ ನಡೆದರೆ ಅವರು ಯಾರಿಗೆ ದೂರು ನೀಡಬಹುದು ಮತ್ತು ಏನೇನು ಪರಿಹಾರಗಳಿವೆ ಅನ್ನೋದನ್ನು ಮಾಹಿತಿ ಮಾಡಿಕೊಳ್ಳೋಣ. ಮಾಹಿತಿ ಮಾಡಿಕೊಡಲು ವಕೀಲರಾದ ಮಂಜೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ಕಾರ.
2: ಸರ್, ನಮಸ್ತೆ. ಸರ್,
1: ಸಾಮಾನ್ಯವಾಗಿ ಕಟ್ಟಡ ಕಾರ್ಮಿಕರು ಖಾಸಗಿ ಕ್ಷೇತ್ರದಲ್ಲಿ ಪಾಪ ಕೆಲಸ ಮಾಡ್ತಿರ್ತಾರೆ, ಅಲ್ಲೆಲ್ಲ ಅನೇಕ ರೀತಿಯಾದಂಥ ಶೋಷಣೆ ನಡೀತದೆ. ಅಲ್ಲಿ ಹೇಗೆ ಸರ್ ಅವರು ಏನಾದರೂ ಸಮಸ್ಯೆಗಳನ್ನು ಎದುರಿಸಿದರೆ ಯಾರಿಗೆ ದೂರು ಕೊಡಬೇಕು?
2: ನಮ್ಮ ಕರ್ನಾಟಕದಲ್ಲಿ ಕಾರ್ಮಿಕ ಇಲಾಖೆ ಬಹಳಷ್ಟು ಸೇವೆಯನ್ನು ಮಾಡ್ತಾ ಇರುವಂಥದ್ದು ಸರ್. ಆ ಕಾರ್ಮಿಕರಿಗೆ ನಾವು ಸಾಕಷ್ಟು ಸಮಯಾವಕಾಶವನ್ನು ನೀಡ್ತಾ ಇಲ್ಲ. ಕೆಲಸ ಸಮಯದಲ್ಲಿ ಯಥೇಚ್ಛವಾದಂತಹ ಸಮಯದಲ್ಲಿ ದುಡಿಸ್ತಾ ಇರುವಂಥದ್ದು, ಕಡಿಮೆ ಕೂಲಿಯನ್ನು ನೀಡ್ತಾ ಇರುವಂಥದ್ದು, ಅವರಿಗೆ ಯಾವುದೇ ವೈದ್ಯಕೀಯ ಸೌಲಭ್ಯ ಆಗ್ಬೋದು, ಆರ್ಥಿಕ ಸೌಲಭ್ಯ ಆಗ್ಬೋದು, ಅವ್ರ ಮಕ್ಕಳಿಗೆ ಯಾವುದೇ ವಿದ್ಯಾಭ್ಯಾಸ ಸೌಲಭ್ಯ ಆಗ್ಬೋದು, ಅವ್ರು ಯಾವುದನ್ನೂ ಸಹಿತ ನೀಡ

0: ಇದ್ದಾನೆ, ಕೇವಲ ಕೂಲಿ ಕಾರ್ಮಿಕ ರೀತಿಯಾಗಿ ಅವರನ್ನ ನೋಡ್ತಾ ಇರುವಂತದ್ದನ್ನ ನಾವು ಗಮನಿಸಿದ್ದೀವಿ ಸರ್. ಈ ಕಾರ್ಮಿಕ ಇಲಾಖೆ ಅವರಿಗೆ ಒಂದು ಕಾರ್ಡ್ ಅನ್ನ ಕೊಡ್ತಾ ಇದೆ ಸರ್, ಅವರು ಕಾರ್ಮಿಕರು ಅನ್ನೋದಕ್ಕೆ ಅವರನ್ನ ನೋಂದಾಯಿಸಿಕೊಂಡು ಅವರಿಗೆ ಸೌಲಭ್ಯವನ್ನ ನೀಡ್ತಾ ಇರುವಂತದ್ದು ಸರ್ ಕಾರ್ಮಿಕ ಇಲಾಖೆಯಲ್ಲಿ. ಮತ್ತೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ಏನಿದೆ ಅದು ಸಹಿತ ಕಾರ್ಮಿಕ ವರ್ಗದವರಿಗೆ ನೀಡ್ತಾ ಇರುವಂತದ್ದು ಸರ್. ಹಾಗೆ ಈ ಅಪಘಾತ ಪರಿಹಾರಕ್ಕೆ ಸಂಬಂಧಪಟ್ಟಂತೆ, ವೈದ್ಯಕೀಯ ಸಹಾಯ ಸಂಬಂಧಪಟ್ಟಂತೆ ನಾವು ಸಹಜವಾಗಿ ನೋಡ್ತಾ ಇದ್ದೀವಿ ಸರ್, ಈ ಕಾರ್ಮಿಕರು ಪಾಪ ಜೀವನವನ್ನು ನಡೆಸುವಂತ ಸಂದರ್ಭದಲ್ಲಿ ಯಾವುದೋ ಕಟ್ಟಡದ ಮೇಲಿಂದ ಬಿದ್ದೋ ಅಥವಾ ಎಲ್ಲೋ ಅವರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಯಾವುದೋ ಮಿಷನರಿಗೆ ಒಳಪಟ್ಟು ಅವರ ಅಂಗಗಳನ್ನು ಕಳ್ಕೊಳ್ಳೋ ಅಂಥದ್ದು ಇದೆಲ್ಲ ನೋಡ್ತಾ ಇದ್ದೀವಿ. ಬಟ್ ಅವ್ರು ಏನು ಅಂದರೆ ಅವರ ಜೀವನವೇ ಅಂಗ ನ್ಯೂನತೆಯಿಂದ ಕೊಲಪ್ಸ್ ಆಗುವಂಥ ಸಾಧ್ಯತೆಗಳಿರ್ತವೆ ಸರ್. ಹಾಗಾಗಿ ಕಾರ್ಮಿಕರು ಅಂತ ನಾವು ಹೇಳ್ಕೋಬೇಕು ಅಂದರೆ ಅವರು ಕಾರ್ಮಿಕ ಇಲಾಖೆಗೆ ಹೋಗಿ ಅವರು ಒಂದು ನೋಂದಾಯಿತವಾದಂತಹ ಅವ್ರಿಗೊಂದು ಕಾರ್ಡನ್ನು ಪಡ್ಕೋಬೇಕು.
1: ಕಾರ್ಡ್ ಪಡ್ಕೊಂಡ್ರೆ ಸೌಲಭ್ಯಗಳು ಏನು ಅಂತ ಅನ್ನೋದು ಗೊತ್ತಾಗ್ತದೆ. ಈಗ ಅಲ್ಲಿ ಅವರಿಗೆ ಶೋಷಣೆ ನಡೀತದೆ, ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಆವಾಗ ಅವರು ದೂರನ್ನು ಎಲ್ಲಿ ಕೊಡಬೇಕು? ತಾವು ಹೇಳಿದಂಗೆ ಕಾರ್ಮಿಕ ಇಲಾಖೆಗೆ ಸಂಪರ್ಕ ಮಾಡಬೇಕಾಗತ್ತಾ, ಪೊಲೀಸ್ ಸ್ಟೇಷನ್ಗೂ ಕೂಡ? ಹೇಗೆ ಅದು
0: ಅವ್ರಿಗೆ ವಿಶೇಷವಾಗಿ ಕಾರ್ಮಿಕ ಸಹಾಯವಾಣಿ ಅಂತೇಳಿ ಅವ್ರಿಗೊಂದು ಸಹಾಯವಾಣಿನ ನಮ್ಮ ಕಾರ್ಮಿಕ ಇಲಾಖೆಯಿಂದ ಕೊಟ್ಟಿದ್ದಾರೆ. ಆ ಒಂದು ಸಹಾಯವಾಣಿ ಯಾವುದು ಅಂದ್ರೆ 155214 155214. ಯಾವ್ದಾದ್ರೂ ಇವ್ರ ಮೇಲೆ ಹಲ್ಲೆಗಳು ದೌರ್ಜನ್ಯಗಳು ನಡೆದಂತ ಸಂದರ್ಭದಲ್ಲಿ ಸಹಜವಾಗಿ ನಮ್ಮ ಭಾರತದ ಎಲ್ಲಾ ಪ್ರಜೆಗಳಿಗಿರುವಂತಹ ಕಾನೂನು ಏನಿದೆ ಅವ್ರಿಗೂ ಅದೇ ಕಾನೂನು ಇದೆ. ಜೊತೆಗೆ ಪೊಲೀಸ್ ಠಾಣೆಯಲ್ಲೂ ಸಹಿತ ದೂರನ್ನ ದಾಖಲು ಮಾಡಬಹುದು.
1: ಮತ್ತೆ ಎಲ್ಲರೂ ಸಾಮಾನ್ಯವಾಗಿ ಎಲ್ಲಾ ಕಾರ್ಖಾನೆಗಳಲ್ಲಿ ಕಾರ್ಮಿಕರ ಸಂಘಟನೆಗಳು ಇರ್ತವೆ, ಸಂಘಗಳು ಇರ್ತವೆ. ಅದ್ರ ಮೂಲಕವಾಗಿ ಅವರ ನಾಯಕರ ಮೂಲಕವಾಗಿ ಕೂಡ ಪರಿಹಾರವನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡಬಹುದು. ದೂರನ್ನ ಕೊಟ್ಟು ಹೇಗೆ ಮುಂದುವರಿಬೇಕು ಅಂತ ಎಲ್ಲಾ ಸಲಹೆಗಳನ್ನ ಪಡಿಬಹುದು.
0: ಖಂಡಿತವಾಗಿ
1: ಈ ಒಂದು ವಿಷಯವಾಗಿ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಮಂಜೇಶ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಮನೋವಿಹಾರಿಣಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ಮನೋವಿಹಾರಿಣಿ. ಪ್ರಾಯೋಜಕರು ನಿಮ್ಹ್ಯಾನ್ಸ್ ಬೆಂಗಳೂರು.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿಯಾಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲನ್ನ ಟ್ಯೂನ್ ಮಾಡಿದ್ದೀರಿ. ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 3:07:35. ಇದು ಹೋಮ್ ಬೆಸ್

ಕಾರ್ಯಕ್ರಮ ಪ್ರಶ್ನೆ ಕೇಳೋದಕ್ಕೆ ನಾನು ಸಿದ್ಧವಾಗಿದ್ದೀನಿ, ಉತ್ತರ ಕೊಡೋದಕ್ಕೆ ನೀವು ಕೂಡ ರೆಡಿಯಾಗಿ ಕಾಯ್ತಿರ್ತೀರಿ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಕೇಳೇ ಬಿಡ್ತೀನಿ. ಪ್ರಶ್ನೆ ಹೀಗಿದೆ: ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಸಂಗೀತ ಕಚೇರಿ ನಡೆಸಿಕೊಟ್ಟ ಮೊದಲ ಭಾರತೀಯ ಕಲಾವಿದೆ ಯಾರು? ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಸಂಗೀತ ಕಚೇರಿ ನಡೆಸಿಕೊಟ್ಟಂತ ಮೊದಲ ಭಾರತೀಯ ಕಲಾವಿದೆ ಯಾರು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಸರಿಯಾಗಿದೆ. ಎನ್ ಆರ್ ಪ್ರಸಾದ್ ರಾಜಜಿ ನಗರದಿಂದ ಹಾಗೆಯೇ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿರೋದು ವೆಂಕಟಾಚಲ ಜಗದಾಂಬ ಮಾರತಹಳ್ಳಿಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ವಾಣಿ ಬೆಂಗಳೂರಿನಿಂದ, ಜೊತೆಗೆ ಸರಿ ಉತ್ತರವನ್ನು ಕಳಿಸಿಕೊಟ್ಟಿರೋದು ಎಸ್ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಜೊತೆಗೆ ಸುಮಿತ್ರಾ ಅವರು ಸಂಡೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಚಂದ್ರಶೇಖರ ಹೊನ್ನಗೊಂಡನಹಳ್ಳಿಯಿಂದ, ಹಾಗೆಯೇ ವೈಶಾಲಿ ಜೀವನಹಳ್ಳಿಯಿಂದ, ಭಾಗ್ಯರಮಣ್ಣ ಭಾರತ್ ನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದರೆ, ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ದೇವಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾದ ಉತ್ತರ, ಅರುಣರಾವ್ ಮುಂಬೈಯಿಂದ ಸರಿ ಉತ್ತರವನ್ನು ಕಳಿಸಿದ್ದಾರೆ ಎಸ್. ಹಾಗೆಯೇ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಅನ್ವಿತಾ ಬುಡ್ನಿ ವಿಜಯಪುರದಿಂದ. ಇನ್ನು ಬಹಳಷ್ಟು ಜನರ ಉತ್ತರ ಸರಿಯಾಗಿತ್ತು. ಸರಿಯಾದ ಉತ್ತರ ಏನಾಗಿತ್ತು? ಎಂ ಎಸ್ ಸುಬ್ಬಲಕ್ಷ್ಮಿ 1966 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಸಂಗೀತ ಕಚೇರಿಯನ್ನು ನಡೆಸಿಕೊಟ್ಟಂತ ಮೊದಲ ಭಾರತೀಯ ಕಲಾವಿದೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಎಂ ಎಸ್ ಸುಬ್ಬಲಕ್ಷ್ಮಿ ಅವರು. ಇವರು ಭಾರತ ರತ್ನ ಪಡೆದಂತ ಮೊದಲ ಸಂಗೀತಗಾರ್ತಿ ಕೂಡ ಹೌದು. ಓಕೆ, ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಪ್ರಸಿದ್ಧ ಬೀಟಲ್ಸ್ ಬ್ಯಾಂಡ್ನ ಜಾರ್ಜ್ ಹ್ಯಾರಿಸನ್ ಅವರಿಗೆ ಸಿತಾರ್ ಕಲಿಸಿದಂತ ಭಾರತೀಯ ಸಂಗೀತ ದಿಗ್ಗಜ ಯಾರು? ಪ್ರಸಿದ್ಧ ಬೀಟಲ್ಸ್ ಬ್ಯಾಂಡ್ನ ಜಾರ್ಜ್ ಹ್ಯಾರಿಸನ್ ಅವರಿಗೆ ಸಿತಾರ್ ಕಲಿಸಿದಂತ ಭಾರತೀಯ ಸಂಗೀತ ದಿಗ್ಗಜ ಯಾರು? ಸರಿಯಾದ ಉತ್ತರವಾಗಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9489901013 ನಮ್ಮ ವಾಟ್ಸಪ್ ನಂಬರು.

ಪ್ರಶ್ನೆ ಕೇಳಿಯಾಗಿತ್ತು. ಪ್ರಸಿದ್ಧ ಬೀಟಲ್ಸ್ ಬ್ಯಾಂಡ್ನ ಜಾರ್ಜ್ ಹ್ಯಾರಿಸನ್ ಅವರಿಗೆ ಸಿತಾರ್ ಕಲಿಸಿದಂಥ ಭಾರತೀಯ ಸಂಗೀತ ದಿಗ್ಗಜ ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ನೇತ್ರಾ ಕೆಂಗೇರಿಯಿಂದ ಜಯಶ್ರೀ, ಸುನಿಲ್ ರಾಜಜಿನಗರದಿಂದ ದಿಲೀಪ್, ಕಲ್ಯಾಣ್ ಕರ್ವೆ ಜಯನಗರದಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ಸುನಂದ ಸ್ಕಂದ ಲೇಔಟ್ನಿಂದ, ಸುಜಾತ ಕೆ ನಟರಾಜ್ ಅಲಂಕ ನ್ಯೂಟೌನ್ನಿಂದ, ಹರಿಹರನ್ ವಿಜ್ಞಾನ ನಗರದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಇನ್ನೂ ಬಹಳಷ್ಟು ಜನ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ರಿ. ಸರಿಯಾದ ಉತ್ತರ ಆಗಿತ್ತು ಪಂಡಿತ್ ರವಿಶಂಕರ್. ಇವರು ಭಾರತೀಯ ಶಾಸ್ತ್ರೀಯ ಸಂಗೀತವನ್ನು ಪಾಶ್ಚಾತ್ಯ ದೇಶಗಳಿಗೆ ಪರಿಚಯಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಭಾರತೀಯ ಸಂಗೀತ ದಿಗ್ಗಜ. ಪ್ರಸಿದ್ಧ ಬೀಟಲ್ಸ್ ಬ್ಯಾಂಡ್ನ ಜಾರ್ಜ್ ಹ್ಯಾರಿಸನ್ ಅವರಿಗೆ ಸಿತಾರ್ ವಾದನವನ್ನು ಹೇಳಿಕೊಟ್ಟಿದ್ದು ಪಂಡಿತ್ ರವಿಶಂಕರ್ ಅವರು. ಓಕೆ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ವಯಲಿನ್ ಗೊತ್ತಲ್ಲ, ವಯಲಿನ್ ಮೂಲತಃ ಪಾಶ್ಚಾತ್ಯ ದೇಶದ್ದು, ಆದರೂ ಅದನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಅಳವಡಿಸಿ ಅದನ್ನೊಂದು ಮುಖ್ಯ ವಾದ್ಯವನ್ನಾಗಿ ಮಾಡಿದವರು ಯಾರು? ವಯಲಿನ್ ಮೂಲತಃ ಪಾಶ್ಚಾತ್ಯ ದೇಶದ್ದಾದರೂ ಅದನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಅಳವಡಿಸಿ ಅದನ್ನೊಂದು ಮುಖ್ಯ ವಾದ್ಯವನ್ನಾಗಿ ಮಾಡಿದವರು ಯಾರು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013.

ಪ್ರಶ್ನೆ ಕೇಳಿಯಾಗಿತ್ತು. ವಯಲಿನ್ ಮೂಲತಃ ಪಾಶ್ಚಾತ್ಯ ದೇಶದ್ದಾದರೂ ಕೂಡ ಅದನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಅಳವಡಿಸಿ ಅದನ್ನೊಂದು ಮುಖ್ಯ ವಾದ್ಯವನ್ನಾಗಿ ಮಾಡಿದವರು ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ವಾಣಿಶ್ರೀ ಧಾರವಾಡದಿಂದ, ಹೊನ್ನೂರಳ್ಳಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ಸುಧಾನಾರಾಯಣ್ ಕೆ ಹಳ್ಳಿಯಿಂದ, ಶಾಂತಚರಬಡಿಕೇರ ಹರಿಹರ ಕೊಕ್ಕನೂರಿನಿಂದ, ಸುಜಾತ ಗಂಗಾಧರ ಸ್ವಾಮಿ ಹೊಸಪೇಟೆಯಿಂದ, ಉದಯಾಕರ್ಕೇರ ಉಡುಪಿಯಿಂದ, ವೇದಶೆಟ್ಟಿ ಕಾಳಾವರ ಕುಂದಾಪುರದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಇನ್ನು ಬಹಳ ಜನ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು ಬಾಲುಸ್ವಾಮಿ ದೀಕ್ಷಿತರ್. ಮುತ್ತುಸ್ವಾಮಿ ದೀಕ್ಷಿತರ ಸಹೋದರ ಇವರು, ಬಾಲುಸ್ವಾಮಿ ದೀಕ್ಷಿತರ್. ಇವರು ವಯಲಿನ್ನ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಅಳವಡಿಸಿ ಅದನ್ನೊಂದು ಮುಖ್ಯ ವಾದ್ಯವಾಗಿ ಹೇಗೆ ಬಳಸ್ಕೊಳ್ಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತವರು ಬಾಲುಸ್ವಾಮಿ ದೀಕ್ಷಿತರ್ ಅವರು. ಓಕೆ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಒಂದೇ ಮರದ ದಿಮ್ಮಿಯಿಂದ ಕೆತ್ತಲಾದಂಥ ಏಕಾದಂಡಿ ವೀಣೆಗೆ ಯಾವ ಊರು ಹೆಸರುವಾಸಿ? ಒಂದೇ ಮರದ ದಿಮ್ಮಿಯಿಂದ ಕೆತ್ತಲಾಗುವಂಥ ಏಕಾದಂಡಿ ವೀಣೆಗೆ ಯಾವ ಊರು ಹೆಸರುವಾಸಿ? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ವಾಟ್ಸಪ್ ನಂಬರು.

ಪ್ರಶ್ನೆ ಕೇಳಿಯಾಗಿತ್ತು, ಒಂದೇ ಮರದ ದಿಮ್ಮಿಯಿಂದ ಕೆತ್ತಲಾದಂಥ ಏಕಾದಂಡಿ ವೀಣೆಗೆ ಯಾವ ಊರು ಹೆಸರುವಾಸಿ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ನಾನು ಈಗಾಗಲೇ ವೀಣೆ ಹೆಸರು ಕೂಡ ಹೇಳಿ ಆಗಿತ್ತು, ಏಕಾದಂಡಿ ವೀಣೆ ಅಂತ ಹೇಳಿ. ಬಹಳಷ್ಟು ಜನ ರುದ್ರ ವೀಣೆ ಅಂತ ಹೇಳಿ ಕಳಿಸಿದ್ರಿ, ಇನ್ನು ಕೆಲವರು ಬಾಬ್ಲಿ ವೀಣೆ ಇರ್ಬೋದಾ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಆದರೆ ಸದ್ಯದ ತನಕ ನನಗೆ ಯಾರ ಉತ್ತರ ಕೂಡ ಸರಿಯಾದ ಉತ್ತರವಾಗಿ ಸಿಕ್ಕಿಲ್ಲ. ಏನಾದರೂ ನನ್ನ ಕಣ್ತಪ್ಪಿನಿಂದ ನಿಮ್ಮ ಹೆಸರು ಮಿಸ್ ಆಗಿ ಸರಿ ಉತ್ತರ ಕಳಿಸಿದ್ರೆ ಖಂಡಿತ ಮತ್ತೆ ನಿಮ್ಮ ಉತ್ತರವನ್ನು ಟೈಪ್ ಮಾಡಿ. ಸದ್ಯಕ್ಕೆ ಯಾರ ಉತ್ತರವೂ ನನಗಿಲ್ಲಿ ತನಕ ಸರಿಯಾಗಿ ಕಾಣಿಸದ ಕಾರಣದಿಂದ ಸರಿ ಉತ್ತರ ಏನು ಅನ್ನೋದನ್ನು ನಾನೇ ಹೇಳ್ತಾ ಇದ್ದೀನಿ. ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ, ಮೈಸೂರು ವೀಣೆ ಅಂತ ಕೂಡ ಇದನ್ನು ಕರೀತಾರೆ. ಒಂದೇ ಒಂದು ಮರದ ದಿಮ್ಮಿಯಿಂದ ಕೆತ್ತಲಾಗುವಂಥ ಇಡೀ ಒಂದು ವೀಣೆ ಏನಿರುತ್ತೆ ಅದು ಒಂದೇ ದಿಮ್ಮಿಯನ್ನು ಬಳಸುವಂಥದ್ದು. ಈ ಏಕಾದಂಡಿ ವೀಣೆಗೆ ಮೈಸೂರು ವೀಣೆ ಅಂತ ಹೇಳಿ ಕೂಡ ಕರೀತಾರೆ. ಸೊ ಇದು ಯಾವ ಊರು ಇದಕ್ಕೆ ಹೆಸರುವಾಸಿ ಅಂತ ಹೇಳಿದ್ರೆ, ನಮ್ಮ ಮೈಸೂರೇ ಇದಕ್ಕೆ ಹೆಸರುವಾಸಿ ಆಗಿರುವಂಥದ್ದು. ಓಕೆ, ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಹಿಂದೂಸ್ತಾನಿ ಸಂಗೀತದಲ್ಲಿ ಕಿರಣ ಘರಾನವನ್ನು ಸ್ಥಾಪಿಸಿದಂಥವರು ಯಾರು? ಅಥವಾ ಕೊಟ್ಟಂಥವರು ಯಾರು ಅನ್ನೋದು

ಪ್ರಶ್ನೆ ಕೇಳಿ ಆಗಿತ್ತು. ಎಸ್, ಹಿಂದೂಸ್ತಾನಿ ಸಂಗೀತದಲ್ಲಿ ಕಿರಾಣ ಘರಾನವನ್ನ ಸ್ಥಾಪಿಸಿದಂಥವರು ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಯಾರೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅಂಥೇಳಿ ನೋಡೋದಾದರೆ, ಸದ್ಯಕ್ಕೆ ಸರಿಯಾದ ಉತ್ತರವನ್ನು ಕಳಿಸಿರೋದು ಅನಿಲ ಭೀಷಣ್ಣವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ಮಂಜುನಾಥ್ ಇಂದ್ರಗಿ ಬಿಳೆಬಾವಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಮಂಜುನಾಥ್ ಲಗೆರೆಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ಸರಿಯಾದ ಉತ್ತರವನ್ನು ಕಳಿಸಿದರೆ ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಶ್ರೀನಿವಾಸ್ ಪದ್ಮನಾಭನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದರೆ ದೀಕ್ಷಿತರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಮತ್ಯಾರು ಅಂತೇಳಿ ನೋಡೋದಾದ್ರೆ, ಎಸ್ ಸರಿಯಾದ ಉತ್ತರವನ್ನ ಕಳಿಸಿ, ಎಸ್ ನಮ್ಮ ಉತ್ತರ ಕೂಡ ಸರಿಯಾಗಿದೆ ಅಲ್ವೇ ಅಂತ ಹೇಳಿ ಬಹಳ ಜನ ಕೇಳ್ತಾ ಇದ್ದೀರಾ. ಹೌದೌದು, ನಿಮ್ಮ ಉತ್ತರ ಖಂಡಿತ ಸರಿ ಇದೆ. ಅದು ಬಿಟ್ಟು ನಿಮ್ಮ ಹೊರತಾಗಿ ಕೂಡ ಇನ್ಯಾರೆಲ್ಲ ಹೆಸರನ್ನು ನಾನು ಬಿಟ್ಟಿದ್ದೀನಿ ಅನ್ನೋ ಒಂದು ರಿಸರ್ಚ್ ಆಗಬೇಕಲ್ಲ. ಸೊ ಆ ರಿಸರ್ಚ್ ನಡೀತಾ ಇದೆ. ರೀತಿ ಎಸ್ ರಾವ್ ಆರ್ ಆರ್ ನಗರದಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ನಂಬರ್ ಎಂಡಿಂಗ್ ವಿತ್ 9191, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ನಮ್ಮ ಉತ್ತರ ಕೂಡ ಸರಿಯಾಗಿದೆ ಅಲ್ವೇ ಅಂತ ಹೇಳಿ ಸುಜಾತ ಅವರು ಕೇಳ್ತಾ ಇದ್ದಾರೆ. ಹೌದು, ಮಂಜುಶ್ರೀ ಧಾರವಾಡದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರೆ, ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ ನಂಬರ್ ಎಂಡಿಂಗ್ ವಿತ್ 1260, ಸಾವಿತ್ರಿ ಪೂಜಾರ ಇವರ ಉತ್ತರ ಕೂಡ ಸರಿಯಾಗಿದೆ. ಪ್ರಭುಸ್ವಾಮಿ ಗಂಗಾವತಿಯಿಂದ ಹಾಗೆ ಸರಿ ಉತ್ತರವನ್ನು ಕಳಿಸಿಕೊಟ್ಟಿರೋದು ಎಸ್ ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ. ಎಸ್ ಕೆನಡಾದಿಂದ ಜಯಪುಟ್ಟಸ್ವಾಮಿ ಅವರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ನಮ್ಮ ಉತ್ತರ ಸರಿ ಇದೆ ಅಂತ ಹೇಳಿ ಮಂಜುಳಾ ಆದರ್ಶ ಅವರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದೀರ. ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು ಅಬ್ದುಲ್ ಕರೀಂ ಖಾನ್ ಅವರು. ಮೈಸೂರು ಸಂಸ್ಥಾನದ ಆಸ್ಥಾನ ವಿದ್ವಾಂಸರಾಗಿದ್ದಂಥ ಅಬ್ದುಲ್ ಕರೀಂ ಖಾನ್ ಅವರು ಹಿಂದೂಸ್ತಾನಿ ಸಂಗೀತದಲ್ಲಿ ಕಿರಣ ಘರಾನ ಇದನ್ನು ಕೊಡ್ತಾರೆ, ಸ್ಥಾಪಿಸ್ತಾರೆ ಅಥವಾ ಇದನ್ನು ಕೊಡ್ತಾರೆ. ಅದೊಂದು ಕೊಡುಗೆ ಅಂತಲೇ ಹೇಳ್ಬೋದು ಹಿಂದೂಸ್ತಾನಿ ಸಂಗೀತಕ್ಕೆ. ಅಬ್ದುಲ್ ಕರೀಂ ಖಾನ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ದಕ್ಷಿಣ ಭಾರತದ ವೇಣು ವಾದನದಲ್ಲಿ ಅಂದರೆ ಫ್ಲೂಟ್ ಅಂತೇನು ಹೇಳ್ತೀವಿ, ಅದರಲ್ಲಿ ಬೆರಳುಗಳ ವಿನ್ಯಾಸವನ್ನು ಬದಲಿಸಿ ಕ್ರಾಂತಿ ಮಾಡಿದಂಥವರು ಯಾರು? ದಕ್ಷಿಣ ಭಾರತದ ಈ ಒಂದು ಫ್ಲೂಟ್ ನುಡಿಸೋದ್ರಲ್ಲಿ, ವೇಣುವಾದನದಲ್ಲಿ ಬೆರಳುಗಳ ವಿನ್ಯಾಸವನ್ನು ಬದಲಿಸಿ ಕ್ರಾಂತಿ ಮಾಡಿದವರು ಯಾರು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಹೌದು, ಎಷ್ಟೋ ಸಲ ನಮ್ಮ ಕೂಗು ಕೇಳಬೇಕಾದವರಿಗೆ ಕೇಳಿಸ್ತಾ ಇಲ್ಲ ಅಂತ ಹೇಳಿದಾಗ ಈ ಹಾಡು ಪ್ಲೇ ಮಾಡಬಹುದು, ಸುಮವೇ ನಿನಗಿನ್ನು ಕೇಳದೆಯೇ ಅಂತ ಹೇಳಿ. ಪ್ರಶ್ನೆ ಕೇಳಿ ಆಗಿತ್ತು ದಕ್ಷಿಣ ಭಾರತದ ವೇಣುವಾದನ ಅಥವಾ ಫ್ಲೂಟ್, ಅದನ್ನ ನುಡಿಸೋದ್ರಲ್ಲಿ ಬೆರಳುಗಳ ವಿನ್ಯಾಸವನ್ನ ಬದಲಿಸಿ ಕ್ರಾಂತಿ ಮಾಡಿದವರು ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ನೇತ್ರ ಕೆಂಗೇರಿಯಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಹಾಗೆ ಸರಿ ಉತ್ತರವನ್ನ ಕಳಿಸಿದ್ದಾರೆ ರಘುನಾರಾಯಣ್ ಬೆಂಗಳೂರಿನಿಂದ, ವಾಣಿಶ್ರೀ ಧಾರವಾಡದಿಂದ, ಗಾಯತ್ರಿ ಧಾರವಾಡದಿಂದ, ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿರೋದು ಹೊನ್ನೂರಳ್ಳಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ಹಾಗೆ ಸರಿಯಾದ ಉತ್ತರ ಕಳಿಸಿದ್ದಾರೆ ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ ಶಾಂತಚರಬಡಿಗಿರ ಹರಿಹರ ಕೊಕ್ನೂರ್ನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ನಮ್ಮತ್ರ ಕೂಡ ಸರಿಯಾಗಿರ್ಬೋದಾ ಅಂತ ಹೇಳಿ ಕೇಳ್ತಾ ಇರೋದು ಯಾರು ಅಂತ ಹೇಳಿದ್ರೆ, ಎಸ್, ಸರಿಯಾದ ಉತ್ತರವನ್ನ ಕಳಿಸಿರೋದು ಬಹಳಷ್ಟು ಜನ. ಬೇರೆ ಹೆಸರುಗಳನ್ನು ಹೇಳಿದ್ದೀರಿ, ಬೇರೆ ಕಲಾವಿದರ ಹೆಸರುಗಳನ್ನು ಹೇಳಿಕೊಂಡಿದ್ದೀರಿ, ಆದರೆ ಇದ್ಯಾವುದೂ ಕೂಡ ಸರಿಯಾದ ಉತ್ತರ ಆಗಿರಲಿಲ್ಲ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದರೆ, ಸರಿಯಾದ ಉತ್ತರ ಆಗಿತ್ತು ಟಿ ಆರ್ ಮಹಾಲಿಂಗಂ, ಮಾಲಿ ಅಂತ ಕೂಡ ಹೇಳ್ತಾರೆ. ದಕ್ಷಿಣ ಭಾರತದ ವೇಣುವಾದನದಲ್ಲಿ ಬೆರಳುಗಳ ವಿನ್ಯಾಸವನ್ನು ಬದಲಿಸಿ ಕ್ರಾಂತಿಯನ್ನು ಮಾಡಿದಂಥ ಕಲಾವಿದರು ಟಿ ಆರ್ ಮಹಾಲಿಂಗಂ ಅವರು. ಓಕೆ, ಮತ್ತೊಂದು ಪ್ರಶ್ನೆ, ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 1947 ಆಗಸ್ಟ್ 15 ಗೊತ್ತೇ ಇದೆ ಭಾರತಕ್ಕೆ ಸ್ವತಂತ್ರ ಬಂದಂಥ ಸಂದರ್ಭ. 1947 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಕೆಂಪು ಕೋಟೆಯ ಮೇಲೆ ಶಹನಾಯಿ ಬಾರಿಸೋದ್ರ ಮೂಲಕ ದೇಶವನ್ನು ಸ್ವಾಗತಿಸಿದವರು ಯಾರು? ಕೆಂಪು ಕೋಟೆ ಮೇಲೆ ಶಹನಾಯಿ ಬಾರಿಸೋದ್ರ ಮೂಲಕ ನಮ್ಮ ದೇಶದ ಸ್ವಾತಂತ್ರ್ಯವನ್ನು, ನಮ್ಮತನವನ್ನು ಸ್ವಾಗತಿಸಿದಂಥವರು ಯಾರು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಹೌದಲ್ವೇ, ಎಲ್ಲರೂ ಮೇಘಕ್ಕಾಗಿ ಕಾಯ್ತಾ ಇದ್ದೀವಿ. ಈ ಉರಿ ಬಿಸಿಲು ತಾಪ, ಏ ಬೆಂಗಳೂರಲ್ಲಿ 3 ದಿನ ಸಿಕ್ಕಾಪಟ್ಟೆ ಮಳೆ ಬಂದು ಸಾಕಾಗಿದೆ ಅಂದರು. ಈ ಬಿಸಿಲು ನೋಡಿದ್ರೆ ನಿಜಕ್ಕೂ ಮಳೆ ಬಂದಿತ್ತಾ ಅಂಥೇಳಿ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಳೋ ಸ್ಥಿತಿ ಕೂಡ ಇದೆ. ಇನ್ನು ನಾವು ಉತ್ತರ ಕರ್ನಾಟಕದ ಕಡೆ ಹೋದ್ರೂ ಅಂತೂ ಹಬ್ಬ, ನಾವು ಬಳಲಿ ಬೆಂಡಾಗಿ ಹೋಗ್ಬಿಟ್ಟಿದ್ದೀವಿ ಈ ಉರಿ ಬಿಸಿಲಿಗೆ ಅಂತ ಹೇಳೋರು ಹೆಚ್ಚು. ಹಾಗಿದ್ದಾಗ ಮೇಘ ಕಡೆ ನೋಡಿ, ನಮಗೊಂದು ಸ್ವಲ್ಪ ಸುರಿಸು ಅಂತ ಹೇಳೋದ್ರಲ್ಲಿ ಏನು ಖುಷಿ ಇರುತ್ತಲ್ವಾ? ಪ್ರಶ್ನೆ ಕೇಳಿ ಆಗಿತ್ತು. 1947 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಕೆಂಪುಕೋಟೆ ಮೇಲೆ ಶಹನಾಯಿ ಬಾರಿಸೋದ್ರ ಮೂಲಕ ದೇಶವನ್ನು ಸ್ವಾಗತಿಸಿದಂಥವರು ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಎಸ್, ಸರಿಯಾದ ಉತ್ತರವನ್ನು ಯಾರೆಲ್ಲ ಕೊಟ್ಟಿದ್ದಾರೆ? ಶ್ರೀನಿವಾಸ್ ಪದ್ಮನಾಭನಗರದಿಂದ, ಹಾಗೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಜೊತೆಗೆ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಎಸ್, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಸುಮಿತ್ರಾ ಸಂಡೂರಿನಿಂದ, ಪ್ರಸನ್ನಕುಮಾರ್ ದಾವಣಗೆರೆಯಿಂದ, ಹಾಗೆ ನಮ್ಮ ಉತ್ತರ ಕೂಡ ಸರಿಯಾಗಿದೆ ಅಂತ ಶ್ರೀನಿವಾಸ್ ಬಿರಿಪೇಟೆಯಿಂದ ಹೇಳ್ತಾ ಇದ್ದಾರೆ. ಜೊತೆಗೆ ಹಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ರವಿ ಭಟ್ಟಲೇರಿ ಇವರ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ಸರಿ ಉತ್ತರವನ್ನು ಹೊಸಪೇಟೆಯಿಂದ ಸುಜಾತ ಗಂಗಾಧರ ಸ್ವಾಮಿಯವರು ಕೊಟ್ಟಿದ್ದರೆ. ಸುಬ್ರಹ್ಮಣ್ಯ ಜಯಂತ ಸುದ್ಗುಂಟೆ ಪಾಳ್ಯದಿಂದ, ಹಾ ಹಾ, ನಾನು ಶಹನಾಯಿ ಬಾರಿಸಿದವರ ಬಗ್ಗೆ ಕೇಳ್ತಾ ಇದ್ದೀನಿ. ಜವಾಹರಲಾಲ್ ನೆಹರು ಅವರು ಅಲ್ಲ ಖಂಡಿತವಾಗಿ. ಮಂಜುನಾಥ್ ಲಗೆರೆಯಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹರಿಹರನ್ ವಿಜ್ಞಾನ ನಗರದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ ಗುರುರಾಜ್ ಸೋಮಯಾಜ್ ಜ್ಞಾನ ಭಾರತಿ ಲೇಔಟ್ನಿಂದ. ವರಲಕ್ಷ್ಮಿ ಪಿನ್ಯಾಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಭೋಜರಾಜ್ ಕಾಮ್ನಳ್ಳಿ ಪಂಜಾಬಿನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಜೈರಾಮ್ ಅವರ ಉತ್ತರ ಕೂಡ ಸರಿ. ಹಾಗೆ ದೀಪ್ತಿ ಸರಿಯಾದ

ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಆರ್ ಆರ್ ನಗರದಿಂದ. ಮತ್ತಾರು ಸರಿ ಉತ್ತರ ಕೊಟ್ಟಿರೋದು ಅಂತ ಹೇಳಿದ್ರೆ ಚಂದ್ರು ಅವರ ಉತ್ತರ ಕೂಡ ಸರಿಯಾಗಿದೆ. ಶರಣಪ್ಪ ಅಂಗಡಿ ಹಟ್ಟಿ ಚಿನ್ನದಗಳಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಎಸ್, ಹಾಗೆ ಹೊಸಪೇಟೆಯಿಂದ ಮದನ್ ಬಹದ್ದೂರ್ ಇವರ ಉತ್ತರ ಕೂಡ ಸರಿಯಾಗಿದೆ. ಮಂಜುಶ್ರೀ ಧಾರವಾಡದಿಂದ ಶಕುಂತಲಾ ಶಂಕರ್ ಮಂಡ್ಯದಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಎಸ್, ಸದ್ಯಕ್ಕೆ ಇಷ್ಟೂ ಜನರ ಉತ್ತರ ಸರಿ ಇತ್ತು. ಇನ್ನು ಬಹಳಷ್ಟು ಜನ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ರಿ. ಸರಿಯಾದ ಉತ್ತರ ಏನಾಗಿತ್ತು? ಉಸ್ಮಾದ್ ಬಿಸ್ಮಿಲ್ಲಾ ಖಾನ್. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಅಲ್ಲಿಂದ ಪ್ರತಿ ವರ್ಷ 1947 ನಂತರ ಅಲ್ಲಿಂದ ಮುಂದೆ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಎಂದು ಅವರ ಶಹನಾಯಿ ವಾದನ ದೂರದರ್ಶನದಲ್ಲಿ ಪ್ರಸಾರವಾಗುವಂಥ ಸಂಪ್ರದಾಯ ಕೂಡ ಆರಂಭ ಆಯಿತು. ಸೊ ಯಾರ ಸರಿಯ ಅಲ್ಲಿ ಕೆಂಪುಕೋಟೆಯ ಮೇಲೆ ಶಹನಾಯಿ ಬಾರಿಸಿದ್ದು 1947 ಆಗಸ್ಟ್ 15 ಭಾರತಕ್ಕೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಸರಿಯಾದ ಉತ್ತರ ಆಗಿತ್ತು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು. ಮಾಹಿತಿ ಜೊತೆ ಮನರಂಜನೆ ಕೂಡ ನಿಮ್ಮದಾಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೊಂಬಿಸಿಲನ್ನು 4 ಗಂಟೆಗೆ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತೀನಿ. ಎಸ್, ಯುವಜನತೆಯ ಬಗ್ಗೆ ನಮ್ಮ ಮಾತುಕತೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿಯೋಸ್ ಮ್ಯಾಜಿಕಲಿಯೋಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲನ್ನು ಟ್ಯೂನ್ ಮಾಡಿದ್ದೀರಿ. 4:55 ಹೊತ್ತಿನಲ್ಲಿ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಹೌದು, ಯೋಜನೆ ಅಂದ ತಕ್ಷಣ ಸಾಧನೆ ಮಾಡೋದಕ್ಕೆ ಈ ಸಮಯವೇ ಸರಿಯಾದ ಸಮಯ. ಈ ಒಂದು ಟೈಮ್ ಏನಿದೆ, ಆ ತಾರುಣ್ಯದ ಅವಧಿ, ಅದು ಸಾಧನೆ ಏನು ಬೇಕು ಮಾಡ್ಬೋದು ಅನ್ನುವಂಥ ಕಿಚ್ಚು ಛಲ ಹಠ ಪ್ರತಿಯೊಂದನ್ನು ಇಟ್ಕೊಂಡಿರ್ತೀವಿ. ಅದೆಲ್ಲವನ್ನು ಕೊಟ್ಟಿರುವಂಥ ವಯಸ್ಸು ಅದಾಗಿರುತ್ತೆ. ಹಾಗಾಗಿ ಇದೆಲ್ಲದರ ಜೊತೆಗೆಲ್ಲ ಒಂದು ಕಡೆ ಒಂದು ಮಾತಿರುತ್ತಲ್ಲ, ಅಯ್ಯೋ ಯೂತ್ಸ ಬಿಡು, ತಾಳ್ಮೆ ಅನ್ನೋದೇ ಇಲ್ಲ ಅವರಿಗೆ, ಹೇಳಿದ್ದನ್ನು ಕೇಳಿಸ್ಕೊಳ್ಳೋಕ್ಕೂ ಅವರಿಗೆ ತಾಳ್ಮೆ ಇರೋದಿಲ್ಲ. ಕನಿಷ್ಠ ಪಕ್ಷ ಅವರೇ ಒಂದು ತಾಳ್ಮೆಯಿಂದ ನಿರ್ಧಾರ ತಗೊಂಡು ಹೆಜ್ಜೆ ಇಡೋದಕ್ಕೂ ಅವ್ರಿಗೆ ತಾಳ್ಮೆ ಇರೋದಿಲ್ಲ. ಈ ಥರ ತಾಳ್ಮೆ ವಿಷಯ ಬಂದಾಗ ಮಾತ್ರ ನಾವು ಯೂತ್ಸ್ ಬಗ್ಗೆ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ಗಳನ್ನು ಮಾಡೋದೇ ಜಾಸ್ತಿ ಇರುತ್ತೆ. ನೀವೇನು ಹೇಳ್ತೀರಾ, ನಿಮ್ಮ ಪ್ರಕಾರ ಈ ಸಾಧನೆಗೆ ಅಡಿಯಿಟ್ಟಂತಹ, ಸಾಧನೆ ಮಾಡಬೇಕು ಅಂತ ಮುಂದಾದಂತಹ ಯುವಜನತೆಯಲ್ಲಿ ತಾಳ್ಮೆ ಅನ್ನೋದು ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ಯೂತ್ಸ್ಗೆ ಕಡಿಮೆನ ಜಾಸ್ತಿನ, ಏನು ಹೇಳ್ತೀರಾ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಹೌದು, ಸಾಧನೆ ಮಾಡೋದಕ್ಕೊಂಥರ ಜಾದು ನಡೆದ್ಬಿಟ್ರೆ, ಬೇಗ ಮೊದಲ ಸ್ಟೆಪ್ಪಿಂದ ಲಾಸ್ಟ್ ಸ್ಟೆಪ್ಪಿಗೆ ಜಾದು ಥರ ಹೋಗಿ ನಿಂತುಬಿಟ್ರೆ ಏನು ಚೆನ್ನಾಗಿರುತ್ತಲ್ವ ಲೈಫು ಅಂತ ಹೇಳಿ ಅಂದುಕೊಂಡು ಏಕಾಏಕಿ ನನ್ನ ಮೇಲೆ ಹೋಗಬೇಕು ಅಂತ ನುಗ್ಗೋದಕ್ಕೂ, ತಾಳ್ಮೆಯಿಂದ ಒಂದೊಂದೇ ಸ್ಟೆಪ್ಸ್ನ ಹತ್ಕೊಂಡು ನಾವು ಸಾಧನೆಯ ಮೆಟ್ಟಿಲು ಏರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಹಿರಿಯರು ಯಾವಾಗಲೂ ಮನೆಯಲ್ಲಿ ಹೇಳ್ತಾನೆ ಇರ್ತಾರೆ. ಆದರೂ ಕೂಡ ಇವತ್ತಿನ ಯುವಜನತೆಯಲ್ಲಿ ತಾಳ್ಮೆ ಅನ್ನೋದೇ ಇಲ್ಲಪ್ಪ, ಅದನ್ನು ಕೇಳಿಸ್ಕೊಳ್ಳೋದಕ್ಕೂ ಕೂಡ ಅವರು ಸಿದ್ಧರಿ ಇರೋದಿಲ್ಲ ಅನ್ನೋಂಥ ಮಾತುಗಳು ಆಗಾಗ್ಗೆ ಕೇಳಿ ಬರ್ತಾ ಇರುತ್ತೆ. ಈ ಕುರಿತಂತೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ನಿಮ್ಮ ಪ್ರಕಾರ ಹೌದಾ, ಇವತ್ತಿನ ಕಾಲಘಟ್ಟದಲ್ಲಿರುವಂಥ ಯುವಜನತೆಗೆ ನಿಜಕ್ಕೂ ತಾಳ್ಮೆ ಅನ್ನೋದಿಲ್ವಾ ಅಥವಾ ಇದೆಯಾ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಇವತ್ತಿನ ಯುವ ಪೀಳಿಗೆಯಲ್ಲಿ ತಾಳ್ಮೆ ಅನ್ನೋದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು, ಆದರೆ ಸಾಧನೆ ಮತ್ತು ಯಶಸ್ಸಿಗೆ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ಅವ್ರಿಗೆ ನಾವು ಖಂಡಿತ ತಿಳಿಸಿ ಹೇಳಬೇಕು ಅಂತ ಹೇಳಿ ಸುಜಾತ ಗಂಗಾಧರ ಸ್ವಾಮಿ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು, ನಿಜಕ್ಕೂ ತಾಳ್ಮೆ ಅನ್ನೋದು ಕಡಿಮೆ ಆಗ್ಬಿಟ್ಟಿದೆಯಾ ಯುವಜನತೆಯಲ್ಲಿ? ಇಲ್ಲ, ಇರೋದೇ ಕಡಿಮೆ ಅಂತ ಹೇಳ್ತೀರಾ? ಹಾಗೇನಿಲ್ಲ, ಅವ್ರಿಗೂ ಇವತ್ತೆಲ್ಲವನ್ನ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆ. ಯಾವ ಸಾಧನೆ ಮಾಡೋದಕ್ಕೆ ಹೇಗೆಲ್ಲ ಶ್ರಮ ಹಾಕಬೇಕು, ಎಷ್ಟು ತಾಳ್ಮೆಯಿಂದ ಅದಕ್ಕಾಗಿ ಕಾಯಬೇಕು, ಎಷ್ಟು ಪರಿಶ್ರಮ ಪಡಬೇಕು, ಇದೆಲ್ಲದರ ಅರಿವಿದೆ. ಈ ಮಾತನ್ನು ನಾವು ಒಪ್ಪೋದಿಲ್ಲ.

ಆಹಾ, ಈ ಹಾಡು ಕೂಡ ಒಂದು ರೀತಿ ತಾಳ್ಮೆ ಪಾಠ ಕಲಿಸುತ್ತೆ. ಇದು ಪ್ರೀತಿಯಲ್ಲಿ ಕಾಯೋದ್ರ ಬಗ್ಗೆ, ಆದರೆ ನಾವು ಸಾಧನೆಯಲ್ಲಿ ಕಾಯೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಕಾಯಬೇಕು, ಕೆಲವೊಂದ್ಸಲ ತಡ ಆಗತ್ತೆ, ಆದರೂ ಪರವಾಗಿಲ್ಲ, ಕೈ ಚೆಲ್ಲಿ ಕೂರದೆ ಇದಾಗಲ್ಲ ಬಿಡು ನನ್ನಿಂದ ಅಂತ ಹೇಳಿ ಬಿಟ್ಟು ಬಿಡದೆ ತಾಳ್ಮೆಯಿಂದ ಕಾದು ಶ್ರಮವಿಟ್ಟು ಗುರಿಯನ್ನು ತಲುಪೋದಿದೆಯಲ್ಲ, ಅದು ಬಹಳನೇ ಮುಖ್ಯ ಆಗತ್ತೆ, ಅದರಲ್ಲೂ ಯುವ ಜನತೆಗೆ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಎಸ್, ನಾವು ಯಾವಾಗಲೂ ಕೂಡ ಯೂತ್ಸಲ್ಲಿ ತಪ್ಪುಗಳನ್ನು, ಅವ್ರು ಮಾಡುವಂಥ ಮಿಸ್ಟೇಕ್ಸ್ಗಳನ್ನೇ ಹುಡುಕೋಂಥ ಕೆಲಸನ ಬಿಟ್ಟು ಬಿಡಬೇಕು. ಆ ಕೆಲಸ ನಾವು ಮಾಡಬಾರ್ದು. ಅವರಿಗೆ ಯಾವಾಗಲೂ ಸರಿಯಾದನ್ನು ಅಡ್ವೈಸ್ ಮಾಡಬೇಕು. ಖಂಡಿತ ಅವರು ಅದನ್ನು ಕೇಳಿಸ್ಕೊಳ್ತಾರೆ. ಇದೆಲ್ಲದರ ಜೊತೆಗೆ ನಾವು ಅವರಿಗೆ ಅವರದ್ದೇ ಆದಂಥ ಫ್ರೀಡಮ್ ಕೊಡಬೇಕು, ಸ್ವಾತಂತ್ರ್ಯ ಕೊಡಬೇಕು. ಸ್ವಾತಂತ್ರ್ಯ ಎಲ್ಲೂ ಸ್ವೇಚ್ಛಾಚಾರ ಆಗೋದಕ್ಕೆ ಬಿಡದ ಹಾಗೆ ನೋಡ್ಕೊಳ್ಳೋದು, ಮಾನಿಟರ್ ಮಾಡೋದು ಕೂಡ ನಮ್ಮ ಕೈಯಲ್ಲೇ ಇರೋವಂಥದ್ದು. ಹಾಗಾಗಿ ಅವರಿಗೆ ಸರಿಯಾದ ಹಾದಿಯನ್ನು ಹಾಕ್ಕೊಟ್ಟು, ಸರಿಯಾದ ಸ್ವಾತಂತ್ರ್ಯವನ್ನು ಕೊಟ್ಟು, ಅವರ ತಪ್ಪುಗಳನ್ನೇ ಬೆರಳು ಮಾಡಿ ತೋರಿಸ್ದೇನೆ, ಅವರಿಗೆ ಗೈಡೆನ್ಸ್ ಕೊಟ್ವಿ ಅಂತ ಹೇಳಿದ್ರೆ ನಿಜಕ್ಕೂ ಅವರು ಭರವಸೆಯ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ನೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವತ್ತಂತೂ ಒಳ್ಳೆ ವಿಷಯದ ಬಗ್ಗೆ ಚರ್ಚೆ, ಖುಷಿ ಆಗ್ತಾ ಇದೆ. ಅಕ್ಷರಶಃ ಸಾಧನೆ, ಕಿಚ್ಚು, ಹಠ, ತಾಳ್ಮೆ ಯಶಸ್ವಿ ಜೀವನದ ಮುಖ್ಯ ಸ್ತಂಭಗಳಿದ್ದ ಹಾಗೆ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಬಗ್ಗೆ ಮಾತಾಡಿದ್ವಿ, ಎಂ.ಎಸ್. ಸುಬ್ಬಲಕ್ಷ್ಮಿ ಬಗ್ಗೆ ಮಾತಾಡಿದ್ವಿ, ರವಿಶಂಕರ್ ಅಂತಹ ಮಹಾನ್ ಸಾಧಕರ ಜೀವನವನ್ನು ನಾವು ನೋಡಿದ್ವಿ. ಈ ಎಲ್ಲ ಗುಣಗಳು ಕೂಡ ಪ್ರತಿಭೆಯಿಂದ ಅಷ್ಟೇ ಅಲ್ಲ, ದಶಕಗಳ ಕಾಲ ಅವರು ತೋರಿದಂಥ ಹಠ, ತಾಳ್ಮೆ, ಅದರಿಂದಲೇ ಅವರಿಗೆ ಇದೆಲ್ಲವೂ ಸಿದ್ಧಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು. ಇದು ಕೂಡ ನಮ್ಮ ಯುವ ಜನತೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಸಾಧನೆ ಸಾಧ್ಯ ಆಗತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿ ನಿರೂಪಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಿ. ಧನ್ಯವಾದಗಳು ಶಾಂತ ಚರಬಡಿಗೇರ ಅವರೇ. ಹಾಗೆಯೇ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಅಯ್ಯೋ ಯುವ ಜನತೆಯಲ್ಲಿ ತಾಳ್ಮೆ ಮಾತಾ ಮರ್ತೇ ಹೋಗ್ಬಿಟ್ಟಿದೆ ಅದು ಅವರಲ್ಲಿ ಅಂತ ಹೇಳಿ ರವಿ ಭಟ್ಟಲೇರಿ ಸಿ ಎನ್ ಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾ ಹಾ ಹಾ, ಮರ್ತು ಹೋಗಿದ್ದನ್ನು ನೆನಪಿಸೋ ಕೆಲಸ ಮಾಡೋದು ನಮ್ಮದೇ ಜವಾಬ್ದಾರಿ ಅಲ್ವೇ. ಈಗಿನ ಹುಡುಗರಿಗೆ ತಾಳ್ಮೆ ಅನ್ನೋದು ಸ್ವಲ್ಪ ಕಡಿಮೆ, ಯೋಚಿಸೋ ಶಕ್ತಿ ಇರೋದಿಲ್ಲ. ಹೀಗಾಗಿ ಹೇಗಾಗತ್ತೆ ಅನ್ನೋದನ್ನು ತಿಳಿದುಕೊಳ್ಬೇಕು, ಸೂಕ್ತ ನಾವು ಮಾಡೋದು ಸರಿನಾ ಅನ್ನೋದನ್ನು ತಿಳಿದಿರ್ತಾರೆ. ಅಂದರೆ ನಮ್ಮ ಮೂಗಿನ ನೇರಕ್ಕಷ್ಟೇ ಯೋಚನೆ ಮಾಡೋದು ಅಂತಾರಲ್ಲ, ಹಾಗೆ ಅವ್ರು ಯೋಚನೆ ಮಾಡ್ತಾರೆ. ಅದರ ಪರಿಣಾಮ ಅವ್ರಿಗೆ ಅರ್ಥ ಆದಾಗ ಮಾತ್ರ ಅಯ್ಯೋ ಹೀಗೆ ಮಾಡಬೇಕಿತ್ತಲ್ವಾ ಅಂತ ತಿದ್ಕೊಳ್ತಾರೆ. ಹಾಗಾಗಿ ತಾಳ್ಮೆ ಸ್ವಲ್ಪ ಕಡಿಮೆ ಅನಿಸುತ್ತೆ ಅಂತ ಹೊನ್ನೂರಳ್ಳಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಹೇಳ್ತಾ ಇದ್ದಾರೆ. ಹೌದಾ, ಹೀಗೆಲ್ಲ ಅನಿಸಿಕೆ ಇದೆಯಾ ನಿಮಗೇನಾದರೂ? ಹಾಗೆಲ್ಲ ಏನಿಲ್ಲ, ಅವರಲ್ಲಿ ಖಂಡಿತ ತಾಳ್ಮೆ ಇದೆ. ಎಷ್ಟು ತಾಳ್ಮೆಯಿಂದ ಯೋಚನೆ ಮಾಡಿ, ಎಷ್ಟು ಒಳ್ಳೊಳ್ಳೆ ನಿರ್ಧಾರಗಳನ್ನು ತಗೊಂಡು ಇವತ್ತು ಯುವ ಜನತೆ ಎಂತೆಂಥ ಸಾಧನೆ ಮಾಡಿದ್ದಾರೆ ಗೊತ್ತಾ ಅಂತ ನೀವು ಹೇಳೋದಿದ್ರೆ ಖಂಡಿತ ಸಂದೇಶ ಕಳಿಸ್ಬೋದು ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ ವೀನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿಹಾರಿ ಕೃಷ್ಣ ಅವರ ಸಂಗೀತವಿದ್ದಂತ ಸ್ನೇಹನ ಪ್ರೀತಿನ ಚಿತ್ರದ ಬ್ಯೂಟಿಫುಲ್ ಗೀತೆಯನ್ನ ಕೇಳಿದ್ರಿ. ಬಹಳಷ್ಟು ಜನ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ, ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಎಸ್ ವಾಣಿಶ್ರೀ ಧಾರವಾಡದಿಂದ, ತಾಳ್ಮೆ ಕಡಿಮೆ ಅಂತ ಹೇಳೋದಕ್ಕಿಂತ ಜೀವನದ ವೇಗ ಬದಲಾಗಿದೆ ಅಷ್ಟೇ, ಒತ್ತಡ ಮತ್ತು ಸ್ಪರ್ಧೆ ಹೆಚ್ಚಾಗಿರೋದ್ರಿಂದ ಅದಕ್ಕೆ ತಕ್ಕ ಹಾಗೆ ಸ್ಪಂದಿಸಬೇಕಲ್ವಾ. ಇವತ್ತಿನ ಯೂತ್ ಎಲ್ಲ ಫಾಸ್ಟ್ ಮತ್ತೆ ಸ್ಟ್ರೀಟ್ ಫಾರ್ವರ್ಡ್, ಒಂದ್ ರೀತಿಯಲ್ಲಿ ಒಳ್ಳೇದು ಅಂತಾನೆ ಅನ್ಸುತ್ತೆ. ಆಗಿನ ಕಾಲಕ್ಕೆ ನಾವು ಸರಿ, ಈಗಿನ ಕಾಲದ

ಇಷ್ಟಕ್ಕೆ ಇವತ್ತಿನ ಯೂತ್ ಸರಿ. ನೀವೇನಂತೀರ್ಯಾ ರಮ್ಯ? ಎಸ್, ನಾನಂತೂ ಇದಕ್ಕೆ ಓಕೆ ಅಂತೀನಿ ವಾಣಿಶ್ರೀ ಅವರೇ. ಹಾಗೆ ಸಂದೇಶವನ್ನು ಕಲಿಸಿ ಹೇಳ್ತಾ ಇದ್ದಾರೆ, ಸಾಧಕರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆದರೆ ಸಾಧಿಸಲೇಬೇಕೆಂಬ ಛಲ ನಮ್ಮಲ್ಲಿರಬೇಕಷ್ಟೇ ಅಂತ ಹೇಳಿ ಮಂಜುನಾಥ್ ಲಕ್ಷ್ಮೀಕಾಂತ್ ದಂಡಿನ ಶಿವರಾಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಮೊನ್ನೆ ಪ್ರವಾಸ ಕರ್ಕೊಂಡು ಹೋಗಿದ್ದು ಉಳಿದು ಹಣ ವಾಪಸ್ ಕೊಟ್ಟಿಲ್ಲ, ಬೆಂಗಳೂರು ಜನ ಬಹಳ ಹುಷಾರು ಅಂತ ಹೇಳಿ ಸೋಮಶೇಖರ್ ಶಾಮ್ನೂರು ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ, ನಾನು ಪ್ರವಾಸದಲ್ಲಿ ಹಣದ ಬಗ್ಗೆ ಮಾತೇ ಆಡಿರಲಿಲ್ಲಪ್ಪ, ನೀವು ಹೀಗೆಲ್ಲ ಸುಳ್ಳು ಹೇಳೋ ಆಗಿಲ್ಲ. ನಾನು ಜವರಾಯಿ ಮಂಡ್ಯ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಅಭಿಮಾನಕ್ಕೆ ಜವರಾಯಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಸಂದೇಶವನ್ನು ಕಳಿಸಿದ್ದಾರೆ, ನಾನು ಕೊಬ್ಬರಿ ಎಣ್ಣೆ ಮಿಲ್ ಅಂಗಡಿ ಇಟ್ಟಾಗ ವ್ಯಾಪಾರ ಆಗ್ತಿರಲಿಲ್ಲ, ಮಿಷನ್ ಮಾರೋ ಹಂತಕ್ಕೆ ಹೋಗಿದ್ದೆ. ನನ್ನ ಮನೆಯವರು ತಾಳ್ಮೆಯಿಂದ ಕಾಯಿ ಚೆನ್ನಾಗಿ ನಡೆಯುತ್ತೆ ಅಂದರು, ಇವತ್ತು ನಡೀತಾ ಇದೆ ಅಂತೇಳಿ ಅನಂತಮೂರ್ತಿಯವರು ಶೃಂಗೇರಿಯಿಂದ ಹೇಳ್ತಿದ್ದಾರೆ. ನೋಡಿ ತಾಳ್ಮೆಯ ಪಾಠ ಹೇಗಿದೆ ಅನ್ನೋದೊಂದು. ಸಂದೇಶವನ್ನು ಕಳಿಸಿದ್ದಾರೆ, ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು. ಇವತ್ತಿನ ಯುವಜನತೆಯಲ್ಲಿ ಕೆಲವರು ನಾವು ಹೇಳೋದನ್ನು ತಾಳ್ಮೆಯಿಂದ ಕೇಳಿ ಸ್ಪಂದಿಸೋರು ಇದ್ದಾರೆ, ಇನ್ನು ಕೆಲವರು ಹೇಳೋ ಮಾತುಗಳನ್ನು ಕಿವಿ ಮೇಲೆ ಹಾಕ್ಕೊಳ್ಳದೆ ಅಸಹನೆಯಿಂದ ವರ್ತಿಸೋರು ಕೂಡ ಇದ್ದಾರೆ. ಅಂಥವರಿಗೆ ನಾವು ತಾಳ್ಮೆಯ ಬಗ್ಗೆ ಪಾಠ ಹೇಳೋದು ಉತ್ತಮ ಅನ್ನೋದು ನನ್ನ ಅನಿಸಿಕೆ ಅಂತ ಹೇಳ್ತಿದ್ದಾರೆ. ಹೌದಲ್ವೇ, ಐದು ಬೆರಳು ಕೂಡ ಒಂದೇ ಸಮ ಇರೋದಿಲ್ಲ ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಳೇಬೇಕಾಗತ್ತೆ. ನಿಮ್ಮ ಅನಿಸಿಕೆ ಏನು? ಇವತ್ತಿನ ಯುವಜನತೆಗೆ ತಾಳ್ಮೆ ಸಿಕ್ಕಾಪಟ್ಟೆ ಇದೆಯಾ? ತಾಳ್ಮೆ ಸ್ವಲ್ಪ ಇದೆಯಾ? ಅಯ್ಯೋ ತಾಳ್ಮೆನೇ ಇಲ್ಲ ಅಂತ ಹೇಳ್ತೀರಾ? ಏನಂತೀರಿ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಂಬರ್.

0: ಕಂಪನ
1: ಅಂದ್ಕೊಂಡಿದ್ದು ಸಾಧಿಸೋಕ್ಕಾಗ್ತಿಲ್ಲ ಅಂದಾಗ ಇದೇ ಥರ ಎದೆಯಲ್ಲೊಂದು ಕಂಪನ, ಹೌದಲ್ವೇ? ಆ ಕಂಪನವನ್ನು ತಂಪಾಕ್ಸುವಂಥ ಪೋಷಕರು ಜೊತೆಯಲ್ಲಿದ್ದರು ಅಂತ ಹೇಳಿದ್ರೆ ಯುವ ಜನತೆಗೊಂದು ರೀತಿ ಶಕ್ತಿ ತುಂಬಿದ ಹಾಗೇನೆ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಎಸ್ ಪ್ರತಿಶತ 100ರಲ್ಲಿ 10 ಜನರಿಗೆ ಮಾತ್ರ ತಾಳ್ಮೆ ಅನ್ನೋದು, ಇನ್ನು ಮಿಕ್ಕ 90 ಜನರಲ್ಲಿ ತಾಳ್ಮೆ ಕಡಿಮೆ. ಆತರಾತರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಬಿಡ್ತಾರೆ. ಅವಸರದಿಂದ ಕೆಲಸ ಮಾಡೋದು, ಕೆಲಸದಲ್ಲಿ ಎಡವಟ್ ಮಾಡ್ಕೊಳ್ಳೋದು, ಆಮೇಲೆ ಪಶ್ಚಾತ್ತಾಪ ಪಡೋದು, ಆಗ ತಲೆ ಮೇಲೆ ಕೈ ಹೊತ್ಕೊಂಡು ಕುಳಿತುಕೊಳ್ಳೋದು, ಇಳಿಯರ್ ಮಾತು ಕೇಳಬೇಕಿತ್ತು ಅಂತ ಅಂದುಕೊಳ್ಳೋದು, ಇದೆಲ್ಲ ಇವತ್ತಿನ ಯುವಕರ ಕಾರ್ಯವೈಖರಿಯನ್ನು ನೋಡಿದಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಆದರೆ ಕೆಲ ಯುವಕರು ತುಂಬ ತಾಳ್ಮೆ ಶ್ರದ್ಧೆಯಿಂದ ಅನೇಕ ಸಾಧನೆಗಳನ್ನು ಮಾಡಿದ್ದು ಉಂಟು. ನಮ್ಮೂರಿನ ಒಬ್ಬ ಯುವಕ ಮೊನ್ನೆ ಧಾರವಾಡ ಯೂನಿವರ್ಸಿಟಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡ. ಈ ಸಂದರ್ಭದಲ್ಲಿ ಅವರ ಹೆಸರನ್ನು ನೆನಪಿಸ್ಕೊಳ್ಳೋದಕ್ಕೆ ನಾನು ಬಯಸ್ತೀನಿ. ಯಂಕಪ್ಪ ಬಿ ಗೊಲ್ಲರ್, ಸಾಕಿನ್ ನಾಗೇಶ್ ಹಳ್ಳಿ. ಈ ಥರ ಸಾಧನೆ ಮಾಡಿದಂಥ ಯುವಕರಿಗೆ ಇನ್ನು ಯಶಸ್ಸು ಸಿಗಬೇಕು ಅಂತ ನಾನು ಆಶಯಿಸ್ತೀನಿ ಅಂಥೇಳಿ ಬಿಡೆಬಾವಿಯಿಂದ ಮಂಜುನಾಥ್ ಇಂದ್ರಗಿ ಅವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಅಫ್ಕೋರ್ಸ್ ಡಾಕ್ಟ್ರೇಟ್ ತೊಗೊಳ್ಬೇಕು ಅಂತ ಹೇಳಿದ್ರೆ ಕನಿಷ್ಠ 3ರಿಂದ 5 ವರ್ಷ ನೀವು ತಾಳ್ಮೆಯಿಂದ ಕಾಯಲೇಬೇಕು, ಬೇರೆ ವಿಧಿನೇ ಇಲ್ಲ. ಹಾಗೆ ಸಂದೇಶ ಕಳಿಸಿದ್ದಾರೆ ಚಂದ್ರಮುಖಿ ಐಟಿಐ ಲೇಔಟ್ ಮಲತಹಳ್ಳಿಯಿಂದ. ನನ್ನ ಮಗಳು ಸಿರಿ ರಂಗೋಲಿಯಲ್ಲಿ ಸಾಧನೆ ಮಾಡಿದ್ದಾಳೆ. ಎಷ್ಟು ಅವಾರ್ಡ್ಗಳು ಬಂದಿದೆ ಗೊತ್ತಾ? ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗಿದೆ. ಹಲವು ಕಡೆ ತುಂಬ ಅವಾರ್ಡ್ಸ್ಗಳು ಬಂದಿದೆ. ಪ್ರತಿಷ್ಠಿತ ಕಂಪನಿಗಳವರು ಹೂವಿನ ರಂಗೋಲಿ ಹಾಕಿಕೊಡಿ ಎಂದು ಇವಳಿಗೆ ಕೇಳ್ತಾರೆ. ಹೋಗಿ ಹಾಕಿಕೊಟ್ಟು ಬರ್ತಾಳೆ. ಕೊನೆ ವರ್ಷದ ಬಿ ಎಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಿದ್ದಾರೆ. ತುಂಬ ವಿಶೇಷವಾದಂಥ ಸಾಧನೆ ಇದು ಅಂತ ನಾನು ಭಾವಿಸ್ತೀನಿ. ಎಸ್, ಖಂಡಿತವಾಗಿ ಒಂದ್ಸಲ ಭೇಟಿ ಮಾಡೋಣ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಈಗಿನ ಯುವಜನತೆಗೆ ತಾಳ್ಮೆನೇ ಇಲ್ಲ, ಕೋಪದ ಕೈಗೆ ಬುದ್ಧಿ ಕೊಟ್ಟು ತಮ್ಮ ಜೀವನನೇ ಹಾಳು ಮಾಡ್ಕೊಂಡು ಬಿಡ್ತಾರೆ ಅಂತ ಹೇಳಿ ಜವರಾಯ್ ಅವರು ಮಂಡ್ಯ ಹೊಸಹಳ್ಳಿಯಿಂದ ಹೇಳ್ತಿದ್ದಾರೆ. ಹೌದಾ, ಎಲ್ಲರಿಗೂ ಸಾರಸಗಟಾಗಿ ಹೀಗೆ ಹೇಳೋದು ಆಗುತ್ತಾ? ಆಹಾ, ಸ್ವಲ್ಪ ಜನ ತಾಳ್ಮೆಯಿಂದ ಕೂಡ ಯೋಚನೆ ಮಾಡ್ತಾರೆ ಅಂತ ಇನ್ನೂ ಕೆಲವರು ವಾದ ಮಾಡ್ತಾ ಇದ್ದಾರೆ. ನೀವು ಕೂಡ ಏನಂತೀರಿ? ಹೌದು ಅಂತೀರಾ, ಇಲ್ಲ ಅಂತೀರಾ? ಇವತ್ತಿನ ವಿಷಯ ತುಂಬ ಚೆನ್ನಾಗಿದೆ, ನಿರೂಪಣೆಯಲ್ಲಿ ಜೋಶ್ ಇದೆ ಅಂತ ಹೇಳಿ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಎಸ್, ಯೂತ್ಸ್ ವಿಷಯ ಮಾತಾಡ್ತಾ ಇದ್ದೀವಿ ಅಂದಾಗ ಸಿಕ್ಕಾಪಟ್ಟೆ ಜೋಶ್ ಇರಲೇಬೇಕು. ಅಷ್ಟೇ ಜೋಶ್ನ ಜೊತೆಗೆ ಒಂದಷ್ಟು ತಾಳ್ಮೆ ಇಟ್ಕೊಂಡು ಕೂಡ ನಾವು ಕಾರ್ಯಕ್ರಮ ಮಾಡಬೇಕಾಗತ್ತೆ. ಅದೇ ಥರ ಯೂತ್ಸ್ ಕೂಡ ತಾಳ್ಮೆ ಇಟ್ಕೊಂಡು ಸಾಧನೆಯ ಹಾದಿಯಲ್ಲಿ ಸಾಗಬೇಕಾಗತ್ತೆ. ತಾಳ್ಮೆ ವಿಚಾರದ ಬಗ್ಗೆಯೇ ಮಾತಾಡ್ತಾ ಇದ್ದೀವಿ. ನಿಮಗೇನು ಅನಿಸುತ್ತೆ, ಇವತ್ತಿನ ಯುವಜನತೆ ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟರ ಮಟ್ಟಿಗೆ ತಾಳ್ಮೆಯಿಂದ ಇದ್ದಾರಾ ಇಲ್ವಾ, ಇದೆ ಇಲ್ವೇ ಇಲ್ವಾ ಅವರಲ್ಲಿ ತಾಳ್ಮೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

0: ಎಲ್ಲ ಮನಸ್ಸಿನ ಸಂಚಾರ ತನ್ನ ತರಂಗಗಳ ಮೇಲೆ
1: ಹೌದು, ಚಪ್ಪಾಳೆ ಹಾಕಬೇಕು ಅಂತ ಹೇಳಿದ್ರೆ ಎಲ್ಲ ಮನಸ್ಸಿನ ಸಂಚಾರ ತಾಳ್ಮೆಯ ಮೇಲೂ ಕೂಡ ಸಾಗಬೇಕು. ತಾಳ್ಮೆ ಅನ್ನುವಂಥದ್ದು ಸಾಧನೆಗೆ ಮಾತ್ರವಲ್ಲ, ಪ್ರತಿ ಕ್ಷಣದ ಬದುಕಿಗೂ ಕೂಡ ಅನಿವಾರ್ಯವಾಗಿರುವಂಥ ಅಂಶ. ಹಾಗಾಗಿ ತಾಳ್ಮೆ ಅನ್ನೋದನ್ನು ಮೈಗೂಡಿಸ್ಕೊಂಡ್ವಿ ಅಂತ ಹೇಳಿದ್ರೆ ನಾವು ಸಾಧನೆಯ ಮೆಟ್ಟಿಲನ್ನು ಏರೋವಾಗ ಅದರಲ್ಲೂ ಮುಖ್ಯವಾಗಿ ಯುವ ಜನತೆ ಒಂದಷ್ಟು ಅಡ್ಡಿ ಆತಂಕಗಳು, ಏನೇ ಸಮಸ್ಯೆ ಸವಾಲುಗಳು ಎದುರಾದರೂ ಕೂಡ ಅದೆಲ್ಲವನ್ನು ದಾಟಿ ಒಂದು ಹಂತದ ತಾಳ್ಮೆಯಿಂದ ಅದೆಲ್ಲವನ್ನು ಎದುರಿಸಿ ಮುನ್ನುಗ್ಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮನೆಯಲ್ಲಿ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ತಾಳ್ಮೆಯ ಪಾಠವನ್ನು ಹೇಳ್ಕೊಡ್ಬೇಕು. ಆದರೆ ಒಂದು ಗೊತ್ತಿದೆಯಲ್ಲ, ಅತಿಯಾದರೆ ಅಮೃತ ಕೂಡ ವಿಷ ಅಂತ ಹೇಳಿ ಅದರ ಅರಿವು ಕೂಡ ನಮಗಿರಬೇಕು. ಯಾವುದು ಎಷ್ಟರ ಪ್ರಮಾಣದಲ್ಲಿದ್ದರೆ ಸರಿ ಅನ್ನೋದರ ಅರಿವು ಕೂಡ ಇದ್ದಾಗ ಸಾಧನೆ ಅನ್ನೋದು ಸುಲಭವಾಗುತ್ತೆ. ಈ ಮಾತಿನ ಮೂಲಕ ಸದ್ಯಕ್ಕೆ ನಾನು ನಿಮಗೆ ಇವತ್ತು ಟಟಾ ಬಾಬಾಯ್ ಹೇಳ್ತಾ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಗೊತ್ತೇ ಇದೆಯಲ್ಲ ಏನು ಮಾಡಬೇಕು, ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಬೇಕು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಇಷ್ಟು ಹೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ಜೆ ರಮ್ಯಾ.

ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರು ಕೂಡ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸುಮಧುರವಾದಂತಹ ಕನ್ನಡ ಗೀತೆಗಳನ್ನ ಕೇಳುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರ್ತೇನೆ ನಾನು, ನಿಮ್ಮ ಆರ್ಜೆ ಲತಾ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೀವನ ಯಾವಾಗಲೂ ಕೂಡ ಅಡಿಪಾಯ ಅಂತ ಹೇಳಿದ್ರೆ ಹೊಂದಾಣಿಕೆ ಅಂತ ಹೇಳ್ತಾ ಇರ್ತೀವಿ. ಹಾಗೆ ಈ ಹೊಂದಾಣಿಕೆ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಹೋಲಿಕೆ ಅನ್ನೋ ಶಬ್ದ ನಮ್ಮ ಜೀವನವನ್ನ ಆವರಿಸಿದೆ ಅಂತ ಹೇಳ್ಬೋದು. ಈ ಹೋಲಿಕೆ ಮತ್ತು ಹೊಂದಾಣಿಕೆಯ ನಡುವೆ ನಮ್ಮ ಜೀವನ ಹೇಗೆ ಸಾಗ್ತಿದೆ, ಹಾಗೆ ಹೋಲಿಕೆ ಅನ್ನೋದು ಬೇಕಾ ಹೊಂದಾಣಿಕೆ ಸಾಕಾ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ತಿಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480910013, 9480910013. ಈ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು, ಹಾಗೆ ಕನ್ನಡದ ಸುಮಧುರ ಗೀತೆಗಳನ್ನ ಆಲಿಸಬಹುದು. ಮೊದಲಿಗೆ ಕೇಳಿ ಬೆಲ್ ಬಾಟಮ್ ಚಲನಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ಗಾಯನ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಹೋಲಿಕೆ ಮತ್ತು ಹೊಂದಾಣಿಕೆ ಈ ಎರಡರಲ್ಲಿ ಯಾವ ಒಂದು ಅಂಶ ನಮ್ಮ ಜೀವನದಲ್ಲಿ ಇದ್ರೆ ಸಾಕು? ಹೋಲಿಕೆ ಬೇಕು ಬೇಡ, ಹಾಗೇನೆ ಹೊಂದಾಣಿಕೆ ಸಾಕು ನಮ್ಮ ಜೀವನವನ್ನು ಸಂತೃಪ್ತಿಯಾಗಿ ಸಾಗಿಸಬಹುದು ಅಂತ ಹೇಳೋರು ಕೂಡ ನಾವು ಇದ್ದೀವಿ. ಅದರಲ್ಲಿ ನಿಮ್ಮ ಆಯ್ಕೆ ಯಾವುದು, ಹಾಗೆ ಹೋಲಿಕೆಯ ಅನಿವಾರ್ಯತೆ ಏನು ಅನ್ನೋದು. ಕೆಲವೊಂದ್ಸರಿ ನಮಗೆ ಅನಿಸುತ್ತೆ ಬೇರೆಯವರು ತುಂಬ ಚೆನ್ನಾಗಿದ್ದಾರಲ್ವಾ ಅಂತ ಅನಿಸುತ್ತೆ. ಯಾವಾಗಲೂ ಕೂಡ ನಾವು ಅವ್ರ ಜೊತೆ ನಮ್ಮ ಜೀವನವನ್ನು ಹೋಲಿಕೆ ಮಾಡಿಕೊಂಡು ಕೆಲವೊಂದು ಸಾರಿ ಬೇಸರವನ್ನು ಪಡೋದು ಕೂಡ ಉಂಟು. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ವಾಟ್ಸಪ್ ಸಂಖ್ಯೆಗೆ ತಿಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈಗ ಕೇಳಿ ವಿಕ್ಟರಿ ಚಲನಚಿತ್ರದಿಂದ ಈಶ್ವರಿ ಎಲ್ಆರ್ ಮತ್ತು ಕೈಲಾಶ್ ಖೇರ್ ಅವರ ಗಾಯನ, ಶಿವು ಭೇರ್ಗಿ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಸುಜೇನ್ ಡಿ ಮೆಲ್ಲೋ ಮತ್ತು ಆಕಾಶ್ ತಾಳಪಾತ್ರ ಅವರ ಗಾಯನದಲ್ಲಿ ಎಸ್ ನಾರಾಯಣ ಅವರ ಸಂಗೀತ ಮತ್ತು ಸಾಹಿತ್ಯವಿದ್ದಂತಹ ಒಂದು ಗೀತೆಯನ್ನ ವೀರಪರಂಪರೆ ಚಲನಚಿತ್ರದಿಂದ ಈಗ ಆಲಿಸಿದ್ವಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ನಮ್ಮ ಜೀವನದಲ್ಲಿ ಹೊಂದಾಣಿಕೆ ಮತ್ತೆ ಹೋಲಿಕೆ ಎಷ್ಟು ಮುಖ್ಯ ಅಂತ ಕೇಳಿದ್ದೆ. ಹಾಗೆ ನಿಮ್ಮ ಸಂದೇಶಗಳು ನಮ್ಮನ್ನ ತಲುಪಿದೆ. ಕೆಲವೊಬ್ರು ಹೇಳ್ತಿದ್ದಾರೆ ಹೋಲಿಕೆ ಅನ್ನೋದು ನಮ್ಮ ಜೀವನದಲ್ಲಿ ಬೇಕು, ನಾವೇನಾದ್ರೂ ಮುಂದೆ ಸಾಗ್ಬೇಕಂತ ಹೇಳಿದ್ರೆ ಇನ್ನೊಬ್ರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಮಾತ್ರ ಅದು ಸಾಧ್ಯ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಮತ್ತೊಬ್ರು ಹೇಳ್ತಿದ್ದಾರೆ ಕಂಪ್ಯಾರಿಸನ್ ನಮ್ಮ ಲೈಫಲ್ಲಿ ಬೇಡ, ಯಾಕಂತ ಹೇಳಿದ್ರೆ ಇನ್ನೊಬ್ರ ಜೊತೆ ನಾವು ಏನಾದ್ರೂ ನಮ್ಮ ಒಂದು ಆಂತರ್ಯದ ಒಂದು ಸುಖ ಅಥವಾ ದುಃಖದ ಏನಾದರೂ ಕಂಪ್ಯಾರಿಸನ್ ಮಾಡ್ಕೊಳ್ತಿದ್ರೆ ನಮ್ಮ ಈ ದಿನದ ನೆಮ್ಮದಿ ಹಾಳಾಗುತ್ತೆ ಅಂತ ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿದರೆ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿಂದ, ಹಾಗೆ ಎನ್ ಆರ್ ಪ್ರಸಾದ್ ರಾಜಾಜಿನಗರ ಇಂದ ಸಂದೇಶವನ್ನ ಕಳಿಸಿದ್ದಾರೆ. ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನ ಕಳಿಸಿದರೆ ಹರೀಶ್ ಆಚಾರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹೀಗೆ ಮತ್ತಷ್ಟು ನಿಮ್ಮ ಅನಿಸಿಕೆಗಳು ನಮ್ಮನ್ನ ತಲುಪಲಿ ಅಂತ ಹೇಳ್ತಾ ಈಗ ಕೇಳಿ ವಾಯುಪುತ್ರ ಚಲನಚಿತ್ರದಿಂದ ರಾಹುಲ್ ನಂಬಿಯಾರ್ ಮತ್ತು ಜ್ಯೋತ್ಸ್ನಾ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ.

ಜೀವನದಲ್ಲಿ ಏನಾದರೂ ಆಗ್ತಾ ಇರಲಿ, ಯಾವ್ದ್ರ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡ್ತಿದ್ರೆ ನಮ್ಮ ಈ ದಿನದ ಸಂತೋಷ ಹಾಳಾಗುತ್ತೆ. ಸೊ ಹಾಗಾಗಿ ತುಂಬ ಯೋಚನೆ ಮಾಡಬೇಡಿ ಅಂತೇಳಿ ತಮ್ಮ ಗಾಯನದಲ್ಲಿ ಹೇಳಿದವರು ವಿಜಯ್ ಪ್ರಕಾಶ್. ಹಾಗೆಯೇ ಈ ಒಂದು ಗೀತೆಗೆ ಉಪೇಂದ್ರ ಅವರ ರಚನೆ, ಗುರುಕಿರಣ್ ಅವರ ಸಾಹಿತ್ಯ ಇತ್ತು. ಉಪ್ಪೀಟು ಚಲನಚಿತ್ರದಿಂದ ಈ ಒಂದು ಗೀತೆನ ಆಲಿಸಿದ್ರಿ. ಹಾಗೆ ಸಂದೇಶನ ಕಳಿಸಿದ್ದಾರೆ ಕಲ್ಲೇಶ್ವರ ಕುಮಾರ್ ಶ್ರೀನಗರ ತುಮಕೂರಿಂದ. ಹೊಂದಾಣಿಕೆ ಇದ್ದಲ್ಲಿ ಹೋಲಿಕೆ ತನ್ನ ಇರುವಿಕೆಯನ್ನ ಮರೆಮಾಚುತ್ತೆ, ಹಾಗೆ ಮನೆ ಮತ್ತೆ ಮನಗಳು ಏನಾದರೂ ತನ್ನ ಸಮಸ್ಯೆಗಳನ್ನ ಹೆದರಿಸ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಚರ್ಚಿಸಿ ಹೊಂದಾಣಿಕೆ ಮಾಡಿಕೊಂಡು ಹೇಗೆ ನಾವು ಬದಲಾವಣೆಯನ್ನ ಮಾಡ್ಕೊಳ್ಬಹುದು ಅಂತೇಳಿ ಯೋಚನೆ ಮಾಡ್ತಾ ಸಾಗಿದ್ರೆ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹೌದಲ್ವಾ, ನಮ್ಮ ಜೀವನದಲ್ಲಿ ಕೆಲವೊಂದು ಏನು ಪರಿಸ್ಥಿತಿಗಳಲ್ಲಿ ಹೋಲಿಕೆ ಅನ್ನೋದು ಬೇಕಾಗತ್ತೆ. ಅದು ಧನಾತ್ಮಕವಾಗಿ ನಮ್ಮ ಜೀವನವನ್ನ ಬದಲಾಯಿಸಿದ್ರೆ, ಅದರ ಬದಲಾಗಿ ನಾವು ಬೇಸರವನ್ನೇನಾದರೂ ಮಾಡಿಕೊಂಡ್ರೆ ನಾವು ಮಾಡುವಂತಹ ಕೆಲಸಗಳಲ್ಲಿ ಏರುಪೇರಾಗತ್ತೆ. ಸೊ ಯಾವಾಗಲೂ ಕೂಡ ನಮ್ಮ ಹೋಲಿಕೆ ಧನಾತ್ಮಕವಾಗಿರಬೇಕು ಅಂತ ಹೇಳ್ತಾ ಈಗ ಕೇಳಿ ಹೇಮಂತ್ ಮತ್ತು ಶ್ರೀಕಾಂತ್ ಅವರ ಒಂದು ಗಾಯನ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಗುರು ಕಿರಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ ತುಂಟಾಟ ಚಲನಚಿತ್ರದಿಂದ.

ಸಮಯಾಗಿದೆ 5:31. ನಾನ್ ಸ್ಟಾಪ್ ಸಂಜೆಯಲ್ಲಿ ಸುಮಧುರ ಕನ್ನಡ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಈಗ ಕೇಳಿ ತ್ರಿವಿಕ್ರಮ ಚಲನಚಿತ್ರದಿಂದ ಯೋಗರಾಜ್ ಭಟ್ ಅವರ ರಚನೆ, ಅರ್ಜುನ್ ಜನ್ನಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆಗೆ ನಕಾಶ್ ಅಜೀಜ್ ಮತ್ತು ಐಶ್ವರ್ಯ ರಂಗರಾಜನ್ ಅವರು ಧ್ವನಿಯಾಗಿದ್ದಾರೆ.

ಏನು ನಾವು ಜೀವನದಲ್ಲಿ ಹೇಗೋ ಹೊಂದಾಣಿಕೆ ಮಾಡಿಕೊಂಡು ಸಂತೋಷವಾಗಿದ್ದೀವಿ, ಹಾಗೆ ನಾವು ಹೋಲಿಕೆ ಅಂತೂ ಮಾಡಲ್ಲ. ಆದರೆ ಇನ್ನೊಬ್ರು ಚೆನ್ನಾಗಿದ್ದಾಗ ಅದನ್ನು ನೋಡಿ ಅಸೂಯೆ ಪಡ್ಕೊಳ್ಳುವಂಥ ಗುಣ ಕೂಡ ಕೆಲವರಲ್ಲಿ ಇರುತ್ತೆ. ಆ ಒಂದು ಗುಣ ಕೂಡ ಈ ಹೋಲಿಕೆ ನೀನು ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ನಿನ್ನಲ್ಲಿರುವಂಥ ಕೆಟ್ಟತನದಿಂದ ನಾವು ನಮ್ಮತನವನ್ನು ಕಳ್ಕೊಂಡು ಸ್ವಲ್ಪ ನಮ್ಮ ನೆಮ್ಮದಿಯನ್ನು ನಾವು ಕೆಡಿಸ್ಕೊಳ್ತೀವಿ ಅಂತ ಹೇಳ್ಬೋದು. ಈಗ ಕೇಳಿ ಟಿಪ್ಪು ಮತ್ತು ಪ್ರಿಯಾ ಹಿಮೇಶ್ ಅವರ ಗಾಯನ, ವೀನಾಗೇಂದ್ರ ಪ್ರಸಾದ್ ಅವರ ಒಂದು ರಚನೆ, ಅರ್ಜುನ್ ಜಾನಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ ಸ್ವೀಟಿ ಚಲನಚಿತ್ರದಿಂದ.

0: ಸಿಂಗಲ್ ಸಿಡಿ ಮಾಡಿ ಕೊಡ್ರಿ ಮೇಡಮ್.
1: ಕೆಲವೊಂದು ಬಾರಿ ಕೆಲವೊಂದು ಸ್ಥಳದಲ್ಲಿ ನಮಗೆ ಈ ಹೋಲಿಕೆ ಅನ್ನೋ ಶಬ್ದ ಬೇಡ ಅನ್ಸುತ್ತೆ. ಟ್ರಾಫಿಕ್ನಲ್ಲಿ ಯಾರೋ ಒಬ್ರು ಸಿಗ್ನಲ್ ಪಾಸ್ ಮಾಡ್ತಿದ್ದಾರೆ, ಏ ಅವ್ರು ಹೋದ್ರು ನಾವು ಹೋಗೋಣ ಅಂತ ಒಂದ್ಸರಿ ಹೋಲಿಕೆಯನ್ನು ಮಾಡ್ಕೊಳ್ತೀವಿ. ಹಾಗೆ ಯಾರೋ ವೇಗವಾಗಿ ಹೋಗ್ತಾ ಇದ್ದಾರೆ, ನಾವು ಕೂಡ ಅದೇ ವೇಗವನ್ನು ಫಾಲೋ ಮಾಡಬೇಕು ಅಂತ ಹೇಳಿ ಹೋದಾಗಲೂ ಕೂಡ ಆ ಒಂದು ಹೋಲಿಕೆ ನಮ್ಮ ಜೀವನಕ್ಕೆ ಸೂಕ್ತವಲ್ಲ ಅಂತ ಹೇಳ್ಬೋದು. ಈಗ ಕೇಳಿ ಚರಣ್ ರಾಜ್ ಮತ್ತು ವೈಶ್ ಅವರ ಗಾಯನ, ಕವಿರಾಜ್ ಅವರ ರಚನೆ, ಚರಣ್ ರಾಜ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಭೀಮಾ ಚಲನಚಿತ್ರದಿಂದ.

ಹಾಗೆ ನಮ್ಮ ಜೀವನದಲ್ಲಿ ನಾವು ಬೇರೆ ಯಾರನ್ನಾದರೂ ಹೋಲಿಕೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಒಂದು ಸಾಲನ್ನು ನಾವು ನೆನ್ಪಿಡ್ಬೇಕಾಗತ್ತೆ. ಭಾಗ್ಯ ಅನ್ನೋದು ಒಂದೊಂದು ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿ ಇರುತ್ತೆ. ಕೆಲವೊಬ್ರಿಗೆ ವಿದ್ಯೆಯಲ್ಲಿ ಅವರು ಮುಂದೆ ಇದ್ದರೆ, ಕೆಲವೊಬ್ಬರು ಹಣದಲ್ಲಿ ಮುಂದೆ ಇರ್ತಾರೆ, ಹಾಗೆ ಗುಣದಲ್ಲೂ ಮುಂದೆ ಇರ್ತಾರೆ. ಕೆಲವೊಬ್ಬರು ಖ್ಯಾತಿಯನ್ನು ಪಡ್ಕೊಂಡು ಮುಂದೆ ಬಂದರೆ, ಕೆಲವೊಬ್ಬರು ಸಮಾಜ ಸೇವೆಯನ್ನು ಮಾಡಿಕೊಂಡು ಮುಂದೆ ಬಂದಿರ್ತಾರೆ, ತೆರೆಮರೆಯಂತೆ ಇರ್ತಾರೆ. ಹಾಗೆ ಈ ಥರ ನಾವು ನೋಡುವಂತಹ ಸಂದರ್ಭದಲ್ಲಿ ಹೋಲಿಕೆ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಅಲ್ವಾ? ಈಗ ಕೇಳಿ ಸ್ನೇಹಲೋಕ ಚಲನಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಒಂದು ಗೀತೆ.

ನಾವು ನಮ್ಮ ಜೀವನದಲ್ಲಿ ನಮ್ಮನ್ನ ಇನ್ನೊಬ್ರ ಕಡೆ ಕಂಪೇರ್ ಮಾಡೋದು ಒಂದಾದ್ರೆ, ಇನ್ನೊಬ್ರಿಗೆ ತೋರಿಸಿ ನೋಡು ಅವ್ರು ಹೇಗಿದ್ದಾರೆ ಇವ್ರು ಹೇಗಿದ್ದಾರೆ ಅಂತ ಕೂಡ ನಾವು ಏನು ಹೋಲಿಕೆ ಮಾಡೋದುಂಟು. ಅಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಬೇಜಾರಾಗತ್ತೆ ಅಂತ ಹೇಳಿ ಸಂದೇಶನ ಕಳಿಸಿದ್ದಾರೆ ಜವರಾಯಿ ಟೈಲರ್ ಮಂಡ್ಯ ಹೊಸಹಳ್ಳಿಯಿಂದ. ಹಾಗೆ ತೀರ್ಥೇಶ್ ಚನ್ನಪಟ್ಟಣ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ನಾವು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಅಭಿವೃದ್ಧಿಯತ್ನ ಅಥವಾ ಬೆಳವಣಿಗೆಯನ್ನು ಬಯಸಿ ಹೋಲಿಕೆ ಮಾಡಿಕೊಂಡು ಬೆಳವಣಿಗೆಯತ್ತ ಸಾಗಬೇಕು, ಆದರೆ ಹೋಲಿಕೆಯನ್ನು ಮಾಡಿಕೊಂಡು ಬೇಸರ ಮಾಡಿಕೊಂಡು ನಿಂತಲ್ಲೇ ನಿಲ್ಲಬಾರ್ದು ಅಂತ ಹೇಳ್ತಾ ಈಗ ಕೇಳಿ ಸಿಂಗಾ ಚಲನಚಿತ್ರದಿಂದ ಚೇತನ್ ಕುಮಾರ್ ಅವರ ಸಾಹಿತ್ಯ, ಧರ್ಮವಿಶ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ, ಸಂಗೀತ ರಾಜೀವ್ ಅವರ ಒಂದು ಗಾಯನದಲ್ಲಿ.

ನಮ್ಮ ಜೀವನದಲ್ಲಿ ನಮ್ಮ ಅವಶ್ಯಕತೆಗಳಿಗೆ ತಕ್ಕಷ್ಟು ಮಾತ್ರ ಹೋಲಿಕೆ ಅನ್ನೋದನ್ನ ಮಾಡಿಕೊಂಡು ಇನ್ನು ಮಿಕ್ಕಿದನ್ನೆಲ್ಲ ಹೊಂದಾಣಿಕೆಯಿಂದ ಜೀವನವನ್ನ ಸಾಗಿಸ್ತಾ ಹೋಗಬೇಕು. ಎಂಥದೇ ಪರಿಸ್ಥಿತಿ ಬರಲಿ, ಏನೇ ಬರಲಿ, ಅದನ್ನ ಯಾವ ರೀತಿ ಬರುತ್ತೋ ಅದೇ ರೀತಿಯಲ್ಲಿ ಸ್ವೀಕರಿಸಿ ಸುಖ ಮತ್ತು ಸಮಾಧಾನದ ಒಂದು ಸಮಾಧಾನ ಇರುವಂತಹ ದಾರಿಯಲ್ಲಿ ನಾವು ಸದಾ ಸಾಗ್ತಾ ಇರಲಿ ಅಂತ ಹೇಳ್ತಾ ಈ ದಿನದ ನಮ್ಮ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಇದಾಗಿದೆ. ಇದುವರೆಗೂ ನಿಮ್ಮ ಜೊತೆ ಆದದ್ದು ನಿಮ್ಮ ಆರ್ ಜೆ ಲತಾ, ಹಾಗೆ ನೀವು ಟ್ಯೂನ್ ಮಾಡಿರೋದು 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು. ಈಗ ಈ ಕಾರ್ಯಕ್ರಮದ ಕೊನೆಯಾಗಿದೆ. ಈಗ ಕೇಳಿ ಉದಿತ್ ನಾರಾಯಣ್ ಮತ್ತು ಮಧುವಂತಿ ಅವರ ಗಾಯನ ಸಾಧು ಕೋಕಿಲ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
2: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
1: ಜಡ ದಿನವ ಮುದಗೊಳಿಸೋ ಸಹಪಾಠಿ,
2: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
1: ನಿಮ್ಮ ಭಾವಲೋಕದ ರಾಯಭಾರಿಗೀಗ 90ರ ತಾರುಣ್ಯ, ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
5: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
6: ಎದೆ ತುಂಬಿ ಬಂದು
4: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
5: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
7: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ,
4: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
5: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
4: ಭಾವಸ್ಪಂದನ,
5: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ,
4: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
5: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
7: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ,
4: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
8: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ,
5: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
4: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
5: ಕನಸಿನ ಲೋಕಕ್ಕೆ,
4: ಪ್ರತಿ ರಾತ್ರಿ 10 ಗಂಟೆಗೆ
5: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗ್ತದೆ ಇನ್ನೇನು 6:05. ಕೆಲವೇ ಕ್ಷಣಗಳಲ್ಲಿ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಭಿನ್ನ ರೀತಿಯಲ್ಲಿ ಕೆಲಸ ಮಾಡಿದವರು ರವಿ ಬೆಳಗೆರೆ. ಅನೇಕರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಿಸಿದರು. ಅವರು ಬರೆಯದ ವಿಚಾರವೇ ಇಲ್ಲ ಅನ್ನುವ ಹಾಗೆ ಎಲ್ಲ ವಸ್ತು ವಿಷಯ ಆರಿಸಿಕೊಂಡು ಪ್ರಸ್ತುತಪಡಿಸಿದರು. ಪತ್ರಕರ್ತ ರವಿ ಬೆಳಗೆರೆ ಅವರ ವಿಚಾರ.
1: ಶ್ರೀನಗರ ಅಂತ ಒಂದು ಕೇಂದ್ರ ಏನಾಗಿದೆ, ಕಾಶ್ಮೀರದ ರಾಜಧಾನಿಯಾಗಿದೆ, ಎರಡು ರಾಜಧಾನಿಗಳಿವೆ ಕಾಶ್ಮೀರಕ್ಕೆ, ಅದರ ಪೈಕಿ ಒಂದು ಶ್ರೀನಗರದಲ್ಲಿ ಇದ್ದಾಗ ಅಟ್ಟಿಗೆ ವಾರ್ಫೀಲ್ಡ್ಗೆ ಯಾವ ಜರ್ನಲಿಸ್ಟ್ ಹೋಗೋ ಹಾಗಿಲ್ಲ ಅಂತಂತೇಳಿ ಒಂದು ಒಂದು ನಿರ್ಬಂಧನೆಯನ್ನ ಆರ್ಮಿ ಹೇಳ್ಬಿಡ್ತು. ಆಮೇಲೆ ನನಗೆ ಕೇಂದ್ರದಲ್ಲಿ ಪರಿಚಯ ಇದ್ದಂತಹ ಒಬ್ಬಿಬ್ರು ಏನು ಮಂತ್ರಿಗಳಿದ್ರು ಅವ್ರು ಯಾರು ಅಂತ ಹೇಳುವಾಗ ಸಿಗಲಿಲ್ಲ. ಆಮೇಲೆ ಅವರಿಂದ ನಾನು ತುಂಬಾ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಳ್ಳೋ ಹಾಗಿರ್ಲಿಲ್ಲ, ಯಾಕಂದ್ರೆ ಅವರಿಗೆ ತಮ್ಮ ದೇಶದ ಗೌರವದ ಪ್ರಶ್ನೆಯಲ್ಲಿ ಈ ಪತ್ರಕರ್ತರನ್ನು ಕಳಿಸಿ ಏನ್ ಬರೀತಾರೋ ಅಂತ ಒಂದು ಆತಂಕ ಇತ್ತು. ಶ್ರೀನಗರದಲ್ಲಿ ನನಗೆ ಮೇಜರ್ ಪುರುಷೋತ್ತಮ ಅಂತೇಳಿ ನಾನು ಅವರನ್ನ ಯಾವತ್ತು ನನಗೆ ತುಂಬಾ ಭಾವುಕನಾಗಿ ಪ್ರೀತಿಯಿಂದ ನೆನೀತಾನೆ. ಆತನ ದೇಹದಲ್ಲಿ ಒಂದು 25 ಬುಲೆಟ್ ನುಗ್ಗಿ ಆತ ತೀರೋದರು. ಅಂತ ಮೇಜರ್ ಪುರುಷೋತ್ತಮ ಆಫೀಸ್ ನಲ್ಲಿ ಕುಳಿತವರು, ಸರ್ ನಾನು ಹೀಗೆ ನಾನು ಬೆಂಗಳೂರಿಂದ ಬಂದಿದ್ದೀನಿ, ಆಮೇಲೆ ಸೌತ್ ಇಂಡಿಯನ್ ಅಂದ ತಕ್ಷಣ ಅವರಿಗೆ ಯಾಕೆ ನನ್ನ ಮೇಲೆ ಮಮಕಾರ ಉಂಟಾಯ್ತು, ಯಾಕೆ ಪ್ರೀತಿ ಉಂಟಾಯ್ತು, ಇದು ಗೊತ್ತಾಗಿಲ್ಲ ನನಗೆ. ಮುಖ ನೋಡಿದ್ಕೊಂಡು ಕೆಲವರು ಇಷ್ಟಪಡ್ತೀವಲ್ಲ, ಹಾಗೆ ಆ ತರ ಇನ್ಸ್ಟೆಂಟ್ ಆಗಿ ಸ್ಟಾರ್ಟೆಡ್ ಲೈಕ್ ಮೀ. ಹೇಗಾದ್ರೆ ಪುರುಷೋತ್ತಮ ನಾನು ಬಹಳ ಗುಣಿಯಾಗಿರ್ಬೇಕು. ಅವರು ನನ್ನನ್ನ ಮೊದಲು ಕಾರ್ಗಿಲ್ನ ರಣರಂಗಕ್ಕೆ ಕರ್ಕೊಂಡು ಹೋದಂತಹ ಆರ್ಮಿ ಆಫೀಸರ್ ಅವರು ಪಿಆರ್ಒ ಆಗಿದ್ರು. ಅವರಲ್ಲಿ ನಾನು ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಬಂದರು ಅಂತ. ಕಾರ್ಗಿಲ್ ತಲುಪೋದಕ್ಕೆ ಮುಂಚೆ ನಾವು ಒಂದು ಸುಮಾರು 14 ತಾಸುಗಳ ಪ್ರಯಾಣ ಮಾಡಬೇಕಾಗುತ್ತೆ ಶ್ರೀನಗರದಿಂದ. 14 ಅವರ್ಸ್ ಆಫ್ ಬಸ್ ಟ್ರಕ್ ಟ್ರೈನಿಂಗ್ ಅವರು ಆ ಪ್ರಕ್ರಿಯೆಯಲ್ಲಿ ಹೋಗಿ ನಾವು ಪಂದ್ರಾಸ್ ಅನ್ನುವಂತಹ ಒಂದು ಊರಿಸಿತ್ತು ಫಸ್ಟ್. ಆ ಪಂದ್ರಾಸ್ ನಗರಕ್ಕೆ ಕಾಲಿಡುವಷ್ಟು ಹೊತ್ತಿಗೆ ನಮಗೆ ಯುದ್ಧದ ಭಯಾನಕತೆ ಮತ್ತು ಭೀಕರತೆ ಏನು ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಎಷ್ಟೋ ಸಲ ನಮ್ಮ ಬಸ್ಸಿಗೆ ಕೆಲವೇ ಗಜಗಳ ಅಂತರದಲ್ಲಿ ಶೆಲ್ ಬಿಡೋದು, ಗುಂಡಿನ ಶಬ್ದ ಅಂತೂ ನಮಗೆ ಉದ್ದಕ್ಕೂ ಕೇಳಿಸ್ತಾ ಇರೋದು. ಅಂತ ಒಂದು ಜಾಗಕ್ಕೆ ಹೋದ್ರೆ ಆ ಕಾರ್ಗಿಲ್ ಪಟ್ಟಣವನ್ನು ನೋಡಿದಾಗ ಇದ್ದಕ್ಕದಂಗೆ ನಮಗೆ ಅನಿಸಿದ್ದೇನಂದ್ರೆ ಈ ಯುದ್ಧದಲ್ಲಿ ನಾವು ಸೋತಾಗ್ಬಿಟ್ರೆ ಇಡೀ ಭಾರತ ದೇಶ ಹಿಂಗೆ ಜಷ್ಟವಾಗಿ ಇದು ಬಿಡುತ್ತಲ್ವಾ ಅಂತ ಒಂದು ಭಯ ಆಗುತ್ತೆ. ಅಂದ್ರೆ ಒಂದು ನರ ಮನುಷ್ಯನ ಸುಳಿವು ಸಿಗೋದಿಲ್ಲ ನಮ್ಮ ರಸ್ತೆಯಲ್ಲಿ. ಆಮೇಲೆ ಮೂಗಿಗೆ ಇಟ್ಕೊಂಡಂತಹ ಕರ್ಚೀಪನ್ನ ತೆಗೆಯಕ್ಕೆ ಸಾಧ್ಯವಾಗದೇ ಇರುವಷ್ಟು ದುರ್ವಾಸನೆ, ಅಲ್ಲಿ ಶೆಲ್ಲಿಂಗ್ ಆಗಿ ಪ್ರಾಣಿಗಳು ಮನುಷ್ಯರು ಸತ್ತೋಗಿದ್ದರಿಂದ, ಮುಖ್ಯ ಪ್ರಾಣಿಗಳು ಸತ್ತೋಗಿದ್ದರಿಂದ ತುಂಬಾ ವಾಸನೆ ಇತ್ತು. ಆಮೇಲೆ ಆ ವಾಸನೆಯನ್ನು ನೀಡಿದಂತಹ ಈ ಗಂಧಕದ ವಾಸನೆ ಇರೋದು, ಸಲ್ಫರ್ ಸ್ಮೆಲ್ ಇರೋದು, ಶಬ್ದಗಳಂತೂ ನಮಗೆ ಕಿವಿ 15 ದಿವಸ ಕೇಳದೆ ಇಲ್ಲಿ ನಿನ್ನ 15 ದಿವಸ ನಾವು ಇಲ್ಲೇ ಇದ್ರೆ ಕಿವಿ ನಮ್ದು ಕೆಟ್ಟಾಗಿ ಹೋಗುತ್ತೆ ಅನ್ನುವಷ್ಟು ಭಯಾನಕವಾದ ಸೌಂಡ್ಸ್ ಇರೋದು. ಮತ್ತು ನಾನು ಹೋಗೋಷ್ಟೊತ್ತಿಗೆ ಸಾಯಂಕಾಲ ಈ ಯುದ್ಧದ ಒಂದು ಅತ್ಯುತ್ತಮ ಆಶ್ಚರ್ಯಕರ ತಂತ್ರ ಏನು ಅಂತಂದ್ರೆ ಬೆಳಗಿನ ಜಾವದ ಹೊತ್ತಿಗೆ ಒಂದು ಅಲಂಚಿತ ಅಂದ್ರೆ 6 ಗಂಟೆ ಇನ್ನು ಚುಮು ಚುಮು ಅಂತ ಅಂದ್ರೆ ಒಂದು ಧಾರಾಳದ ಸ್ಟಾರ್ಟ್ ಮಾಡಿದೆ. ಅದು ಸುಮಾರು ಒಂದು 2 ಅವರ್ಸ್ ಕಂಟಿನ್ಯೂಸ್ ನಡೆಯುತ್ತೆ. ಶಲ್ ಎಲ್ಲಿ ಬಂದು ಬೀಳುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಖಾಲಿ ಶಲ್ ಎಕ್ಸ್ಪ್ಲೋರ್ ಆಗೋದಿಲ್ಲ ಒಂದ್ಸಲ, ಎಲ್ಲ ಶಲ್ಲೂ ಎಕ್ಸ್ಪ್ಲೋರ್ ಆಗಿಲ್ಲ. ಹಾಗೆ ಎಕ್ಸ್ಪ್ಲೋರ್ ಆಗದೇ ಇರುವಂತಹ ಶೆಲ್ ಬಂದು ಮೈ ಮೇಲೆ ಬಿದ್ದು ಸತ್ತಿ ಯಾಕಂದ್ರೆ 47 ಕೆಜಿ ಇರುತ್ತೆ. ಸರಿ, ಬೆಳಿಗ್ಗೆ ಶುರುವಾದ್ದು 10:30 ಅಷ್ಟೊತ್ತಿಗೆ ನಿಂತಿರುತ್ತೆ. ಆಮೇಲೆ ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಶುರು ಮಾಡಿದ್ದನ್ನ 4:45 ಮುಂದುವರಿಸುತ್ತೆ. ರಾತ್ರಿ ಮತ್ತೆ ನೀವು ಇನ್ನೇನು ಮಲಗಣ ಆಯ್ತಪ್ಪ ಸುಸ್ತಾಯ್ತು ನಮಗೆ ಜನವಾದೇನ ಅಲ್ಲಿ ಹೊಡೆದೆ ಇಲ್ಲಿ ಹೊಡೆದೆ ಅಂತ ಮಲಗಣ ಮತ್ತೆ ಮಸ್ತ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಹೆರಾಸಿಂಗ್ ಫೈರ್ ಅಂತ ಎಚ್ಎಫ್ ಅಂತ ಹೇಳಿದಾನೆ ಮಿಲಿಟರಿ ಭಾಷೆಯಲ್ಲಿ. ಇನ್ನೊಂದು ದೇಶದ ಜನರನ್ನ ಹೆರಾಸ್ ಮಾಡೋದು, ಹೆರಾಸಿಂಗ್ ದಿ ಆರ್ಮಿ, ಹೆರಾಸಿಂಗ್ ದಿ ಎನಿಮಿ ಅಂದ್ರೆ ಅವರನ್ನ ಹಿಂಸೆ ಒಳಪಡಿಸೋದು, ಅವನ್ನ ತೊಂದರೆ ಒಳಪಡಿಸೋದು, ಅದು ಈ ಶೆಲ್ಲಿಂಗ್ ನ ಮುಖ್ಯ ಇದು. ನಮಗೆಲ್ಲ ತುಂಬಾ ಚೆನ್ನಾಗಿ ಟ್ರೈನ್ಅಪ್ ಮಾಡಿದ್ರು. ಹೋದ ತಕ್ಷಣ ಯುದ್ಧಕ್ಕೆ ಹೋದ ತಕ್ಷಣ ಸೈನ್ಯ ಮಾಡಿದ ದೊಡ್ಡ ಅತಿದೊಡ್ಡ ಉಪಕಾರ ಏನು ಅಂತಂದ್ರೆ ಶೆಲ್ಲಿಂಗ್ ಶುರುವಾದ ಕೂಡಲೇ ನೀವು ಏನ್ ಮಾಡಬೇಕು ಅಂತ ಧಾರಾಳದ ಶಬ್ದ ಕೇಳಿದ ತಕ್ಷಣ ಬೋರ್ಲ್ ಮಲಕಬೇಕು, ಬೀಳಬೇಕು ರಸ್ತೆ ಮೇಲೆ. ಆನಂತರ ಅದು ರೂಢಿ ಮಾಡ್ಕೊಂಡು ಈ ಬಂಕರ್ಗಳಲ್ಲಿ ಜೀವನ ಮಾಡೋದು ರೂಢಿ ಮಾಡ್ಕೊಂಡು ಊಟ ಇಲ್ಲದೆ ಓಡಾಡೋದು ಹೇಗೆ ಅನ್ನೋದನ್ನ ರೂಢಿ ಮಾಡ್ಕೊಂಡ್ರಿ. 3 ದಿವಸ 4-5 ದಿವಸ ಬರೀ ಚಾಕ್ಲೇಟ್ ತಿಂದು ಸರಳ ಆಗ್ಬೇಕು. ಅಲ್ಲಿ ಫ್ರೋಜನ್ ಚಾಕ್ಲೇಟ್ಸ್ ಅಂತೇಳಿ ಸೈನಿಕರಿಗೆ ಏನ್ ಕೊಡೋರು, ವಿಟಮಿನ್ ಚಾಕ್ಲೇಟ್ಸ್ ಅಂತಂದ್ರೆ ಒಂದ್ ಚಾಕ್ಲೇಟ್ಸ್ ಅಂದ್ರೆ ನೀವು ಒಂದು ಊಟ ಮಾಡಿ ಎಷ್ಟು ಹೊಟ್ಟೆ ತಿನ್ನುತ್ತೆ, ಎಲರ್ಜಿ ಇರ್ತದೆ, ಆ ಥರದ್ನೆಲ್ಲ ರೂಢಿ ಮಾಡ್ಕೊಂಡ್ರಿ.
2: ಸಮಯ ಆಗ್ತದೆ 6:15. ಈಗ ಕೇಳಿ ದೆಹಲಿಗಿಂತ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
0: ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಭಿನ್ನ ರೀತಿಯಲ್ಲಿ ಕೆಲಸ ಮಾಡಿದವರು ರವಿ ಬೆಳಗೆರೆ. ಅನೇಕರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಿಸಿದರು. ಅವರು ಬರೆಯದ ವಿಚಾರ

0: ಧರವೇ ಇಲ್ಲ ಅನ್ನುವ ಹಾಗೆ
1: ಮನೋವಿಹಾರಿಣಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ಹಾನ್ಸ್ ಬೆಂಗಳೂರು

0: ಸಮಯ ಆಗ್ತಿದೆ 6:20. ಈಗ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಕೇಂದ್ರದಿಂದ ಇಎಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕಃ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 6:30. ಈಗ ಕೇಳಿ ಮನಸ್ಸುಗಳ ಮಾತು ಮಧುರ.
2: ಶುಭ ಸಂಜೆ, ಗುಡ್ ಈವ್ನಿಂಗ್ ಸ್ನೇಹಿತರೆ. ನೀವು ಟ್ಯೂನ್ ಮಾಡಿರೋದು 101.3 ಮೆಗಾಹರ್ಟ್ಸ್, ಕೇಳ್ತಾ ಇರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ನಿಮ್ಮೆಲ್ಲರಿಗೂ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ನಾನು, ನಿಮ್ಮ ಆರ್ಜೆ ಕುಸುಮ. ನೆನಪುಗಳ ಬುತ್ತಿ, ಫೋಟೋ ಆಲ್ಬಮ್. ಫೋಟೋ ತೆಗೆಯುವಾಗ ನಮ್ಮ ಮುಖದಲ್ಲಿ ಸಹಜ ಸುಂದರ ನಗು ಇದ್ರೆ ಕ್ಲಿಕ್ ಮಾಡೋ ಎಲ್ಲಾ ಪಿಕ್ಚರ್ಸ್ ಕೂಡ ಬ್ಯೂಟಿಫುಲ್ ಆಗೇ ಇರುತ್ತೆ. ಬಿಕಾಸ್ ಸೌಂದರ್ಯವನ್ನ ಇಮ್ಮಡಿಗೊಳಿಸೋದೇ ನಗು. ಅಷ್ಟೇ ಅಲ್ಲ, ಅಪರಿಚಿತ್ರನ ಪರಿಚಿತ್ರನಾಗ್ಸೋದು ನಗು. ಮುನಿಸನ್ನ ಸೋಲಿಸಿ ಮನ್ನಿಸೋ ಹಾಗೆ ಮನವೋಲಿಸೋದು ನಗು. ಮಾತಿಗೆ ನಿಲುಕದ ಭಾವನೆಯನ್ನ ವ್ಯಕ್ತಪಡಿಸೋದು ನಗು. ಪ್ರೀತಿಯ ಹೃದಯದ ಮಾತಿಗೆ ಸಮ್ಮತಿಯನ್ನ ಸೂಚಿಸೋದು ನಗು. ಅಬ್ಬಬ್ಬಾ, ಎರಡಕ್ಷರದ ನಗುವನ್ನ ಹೇಗೆಲ್ಲ ವ್ಯಾಖ್ಯಾನಿಸಬಹುದಲ್ವಾ? ಸ್ನೇಹಿತರೆ, ನಗು ಬಗ್ಗೆ ನನ್ನದೊಂದು ಪುಟ್ಟ ಕವಿತೆ. ನಗುವೆ ಒಂದು ಅಮೂಲ್ಯ ಆಭರಣ, ನಮ್ಮ ಮೊಗವ ಬೆಳಗುವ ಆಶಾಕಿರಣ. ನಗು ಆರೋಗ್ಯ ವೃದ್ಧಿಸಲು ಸಹಾಯಕ. ನಗು ಧನಾತ್ಮಕ ಮನಸ್ಥಿತಿಯ ಸೂಚಕ. ನಗೆಯಲ್ಲೂ ಇವೆ ಹಲವು ಬಗೆ. ಮುದ್ದು ಮಗುವಿನದು ಮುಗ್ಧ ನಗೆ. ಸ್ನೇಹಕ್ಕೆ ಮೊದಲ ಕಾರಣವೇ ಕಿರುನಗೆ. ನಲ್ಲೆಯು ನಲ್ಲನಿಗೆ ಬೀರುವುದೇ ಹೂನಗೆ. ಮನ ತುಂಬಿ ನಗುವುದು ಸಹಜನಗೆ. ಇಷ್ಟವಿಲ್ಲದೇ ನಕ್ಕರೆ ಅದು ಕೃತಕ ನಗೆ. ನೋವನ್ನು ಮರೆ ಮಾಡಿಸೋದೇ ಮುಗುಳ್ನಗೆ. ಈ ಸುಂದರ ನಗುವೆ ನಮಗೆ ದೇವರ ಕೊಡುಗೆ. ನಗು ಒಂದು ಸೈಕಾಲಜಿ ಟ್ರಿಕ್ ಆಗಿ ಸಹ ವರ್ಕ್ ಆಗತ್ತೆ. ಹೇಗೆ ಅಂತ ತಿಳಿಸ್ತೀನಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಈ ಮಧುರವಾದ ಹಾಡಿನ ನಂತರ.

0: ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆಗ್ಲೇ ನಗು ಒಂದು ಸೈಕಾಲಜಿ ಟ್ರಿಕ್ ಆಗಿ ಸಹ ವರ್ಕ್ ಆಗತ್ತೆ ಅಂತ ಹೇಳಿದ್ದೆ. ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ಪ್ರೀತಿಪಾತ್ರರು ನೀವು ಕೇಳೋ ಯಾವ್ದಾದ್ರೂ ಒಂದು ಪ್ರಶ್ನೆಗೆ ನಿಜವಾದ ಉತ್ತರವನ್ನೇ ಕೊಡ್ಲಿ ಅಂತ ಬಯಸೋದಾದ್ರೆ ಮೊದಲು ಅವ್ರಿಗೆ ಒಂದು ಜೋಕನ್ನ ಹೇಳಿ ನಗಿಸ್ಬೇಕಂತೆ. ಅವರು ಮನ್ಸ್ ತುಂಬಿ ನಕ್ಕಾದ ಮೇಲೆ ನೀವು ಕ್ವೆಶ್ಚನ್ ಕೇಳಿದ್ರೆ ಆಗ ಅವರು ನಿಮ್ಮ ಕ್ವೆಶ್ಚನ್ಗೆ ನಿಜವಾದ ಉತ್ತರವನ್ನೇ ಕೊಡ್ತಾರಂತೆ. ಈ ಟ್ರಿಕ್ ವರ್ಕ್ ಆಗತ್ತಾ ಅಂತ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಇವತ್ತಿನ ಮನಸ್ಸುಗಳ ಮಾತು ಮಧುರ ನಿಮ್ಮೆಲ್ಲರ ಮನಸ್ಸುಗಳಿಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಮನಸಾರೆ ನಗೋಣ, ಯಾಕಂದ್ರೆ ನಗು ಎಂದಿಗೂ ಮಾಸದ ಅಮೂಲ್ಯ ಆಭರಣ. ಇಷ್ಟೊತ್ತು ಮನಸ್ಸಿನ ಮಾತನ್ನ ನಿಮ್ ಜೊತೆ ಹಂಚಿಕೊಂಡಿದ್ದು ನಾನು ನಿಮ್ಮ ಆರ್ಜೆ ಕುಸುಮ.
1: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
2: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
1: ಜಡ ದಿನವ ಮುದಗೊಳಿಸೋ ಸಹಪಾಠಿ,
2: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
1: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ, ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗ್ತದೆ ಇನ್ನೇನು 6:40, ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಗೆಲುವು, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಜಯ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿನ್ನೆಲೆ, ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ. ರಾಜ್ಯದಲ್ಲಿ ಸರ್ಕಾರಿ ಎಂಜಿನಿಯರಿಂಗ್ ಕೋರ್ಸುಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ, ಸಚಿವ ಡಾ ಎಂಸಿ ಸುಧಾಕರ್. ಬೆಳಗಾವಿಯಲ್ಲಿ ಸುಸಜ್ಜಿತ ಬಸ್ ಡಿಪೋ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಹಾಗೂ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಜಿ ಸತ್ಯವತಿ ಪ್ರಮಾಣ ವಚನ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ್ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ್ ಅವರು 69,578 ಮತಗಳನ್ನು ಗಳಿಸಿದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ಅಪ್ಸರ್ ಕೊಡ್ಲಿಪೇಟೆ 18,975 ಮತಗಳೊಂದಿಗೆ ಮೂರನೇ ಸ್ಥಾನ ಗಳಿಸಿದ್ದಾರೆ. ಮೂರು ಇವಿಎಂಗಳಲ್ಲಿ ಕಂಡುಬಂದ ತಾಂತ್ರಿಕ ದೋಷದಿಂದ ಮತ ಎಣಿಕೆ ನಿಧಾನಗತಿಯಲ್ಲಿ ಸಾಗಿತ್ತಲ್ಲದೆ ಫಲಿತಾಂಶ ಘೋಷಣೆ ಕೂಡ ತಡವಾಯಿತು. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ಗೆಲುವಿನ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಮೇಶ್ ಮೇಟಿ, ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಹಾಗೂ ಪಕ್ಷದ ಪ್ರಣಾಳಿಕೆ ಗೆಲುವಿಗೆ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕ್ಷೇತ್ರದ ಜನತೆಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ ಸಲ್ಲಿಸಿದ್ದಾರೆ. ಇದು ಸರ್ಕಾರದ ಸಾಧನೆಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ದಾಂತಕ್ಕೆ ಸಿಕ್ಕ ಜಯವಾಗಿದೆ ಎಂದು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳ ಅಪಪ್ರಚಾರ ಹಾಗೂ ಹಣದ ಪ್ರಭಾವದ ಹೊರತಾಗಿಯೂ ಎರಡೂ ಕ್ಷೇತ್ರಗಳ ಮತದಾರರು ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇಟ್ಟು ಮತ ಚಲಾಯಿಸಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆ ಫಲಿತಾಂಶವನ್ನು ನಿರೀಕ್ಷಿಸಿರಲಿಲ್ಲ, ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ನಿರೀಕ್ಷಿತ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶೃಂಗೇರಿ ಮರು ಎಣಿಕೆ ಫಲಿತಾಂಶವು ಇಡೀ ದೇಶಕ್ಕೆ ಮಾರಕ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಸಾಮಾನ್ಯ, ಆದರೆ ಇಲ್ಲಿ ನಡೆದಿರುವುದು ಷಡ್ಯಂತ್ರ ಎಂದು ಆರೋಪಿಸಿದ್ದಾರೆ. ಈ ಫಲಿತಾಂಶದ ಬಗ್ಗೆ ಕಾನೂನಾತ್ಮಕವಾಗಿಯೂ ಹೋರಾಟ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಕೈಹಿಡಿದಿವೆ ಎಂದು ಉಪಚುನಾವಣೆ ಫಲಿತಾಂಶದ ಕುರಿತು ಪ್ರತಿಕ್ರಿಯಿಸಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವುದು ನಿರೀಕ್ಷಿತ ಎಂದು ತಿಳಿಸಿದ್ದಾರೆ.
1: ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ, ಸರ್ಕಾರದ ಪರವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ಇವೆರಡು ಕ್ಷೇತ್ರದ ಮತದಾರರಿಗೆ ಮೊದಲು ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಎರಡು ಸೀಟನ್ನು ಕೂಡ ಬೈಎಲೆಕ್ಷನ್ನಲ್ಲಿ ಗೆದ್ದಿದ್ದೇವೆ. ಜನತೆ ಬಹಳ ನಿರೀಕ್ಷೆ ಮಾಡ್ತಾ ಇದ್ರು, ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾ ಇದ್ರು, ಸಂಭ್ರಮದಲ್ಲಿದ್ದರು. ಆದರೂ ಕೂಡ ಜನ ನಮ್ಮನ್ನ ಕೈ ಬಿಡಲಿಲ್ಲ, ಇನ್ನ ಹೆಚ್ಚಿಗೆ ಆತ್ಮವಿಶ್ವಾಸವನ್ನ ಹೆಚ್ಚಿದ್ದಾರೆ. ಅವ್ರಿಗೆ ಮಾಡ್ತಾರಂತ ಕಾಮಗಾರಿ, ಅವ್ರು ಮಾಡ್ತಾರಂತ ಸೇವೆಯಲ್ಲಿ ಇನ್ನ ಹೆಚ್ಚಿಗೆ ಉತ್ಸಾಹದಿಂದ ಮಾಡಲಿಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಮಾಡ್ತೇವೆ.
0: ದೇಶದ ಭದ್ರತೆಗೆ ನರೇಂದ್ರ ಮೋದಿ ಅವರೊಬ್ಬರೇ ಸೂಕ್ತ ಎಂಬುದು 5 ರಾಜ್ಯಗಳ ಚುನಾವಣೆಯ ಫಲಿತಾಂಶದಲ್ಲಿ ಕಂಡುಬಂದಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ದುರಾಡಳಿತದಿಂದ ಜನರು ಬೇಸತ್ತು ಹೋಗಿದ್ದರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ 4 ರಾಜ್ಯಗಳಲ್ಲಿ ಬಿಜೆಪಿಗೆ ಅಭೂತಪೂರ್ವ ಗೆಲುವು ದೊರೆತಿದೆ. ಇದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ಕೆ ಜನರು ನೀಡಿರುವ

0: ಮೆಚ್ಚುಗೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ಟಿಎಂಸಿಯ ದುರಾಡಳಿತ, ಕೋಮು ರಾಜಕಾರಣ, ಕೈಗಾರಿಕಾ ವಿರೋಧಿ ನೀತಿಗಳು, ಬಾಂಗ್ಲಾದ ಅಕ್ರಮ ವಲಸಿಗರ ಹಿತ ಕಾಯುವ ನೀತಿಗಳಿಂದ ಬೇಸತ್ತ ಜನರು ಎನ್ಡಿಎಗೆ ಆಶೀರ್ವದಿಸಿ ಟಿಎಂಸಿಯನ್ನು ಕಿತ್ತೊಗೆದಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ ದಾವಣಗೆರೆ, ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಸೇರಿದಂತೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತು ವಿಶ್ಲೇಷಣೆ ಇಂದು ರಾತ್ರಿ 8 ಗಂಟೆಗೆ ಮೂಡಿಬರಲಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜಕೀಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ವೀಣಾದೇವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಿರಿಯ ಪತ್ರಕರ್ತರಾದ ಕೆಸಿ ಶಿವರಾಮ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಸ್ತುತವಿರುವ ಕೈಗಾರಿಕೆಗಳ ಬೇಡಿಕೆ ಹಾಗೂ ನಿರೀಕ್ಷೆಗಳ ಕೌಶಲ್ಯಗಳನ್ನು ಪೂರೈಸುವ ನಿಟ್ಟನಲ್ಲಿ ರಾಜ್ಯದಲ್ಲಿರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿರುವ ಕೋರ್ಸುಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ರಾಮನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂದು ಮೈಕ್ರೋಸಾಫ್ಟ್, ಎಸ್ಎಪಿ ಮತ್ತು ಸೀಮೆನ್ಸ್ ಇನ್ನೋವೇಷನ್ ಹಬ್ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 11 ಸರ್ಕಾರಿ ಕಾಲೇಜುಗಳಿದ್ದು ಈಗಾಗಲೇ 6 ಕಾಲೇಜುಗಳಲ್ಲಿ ಈ ಲ್ಯಾಬ್ ಮಾಡಲಾಗಿದೆ. ಬಾಕಿ ಉಳಿದ 5 ಕಾಲೇಜುಗಳಲ್ಲಿ ಮುಂದಿನ ದಿನಗಳಲ್ಲಿ ಲ್ಯಾಬ್ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸಾರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಸಾರಿಗೆ ಸಚಿವ ಡಾ ರಾಮಲಿಂಗಾರೆಡ್ಡಿ ಬೆಳಗಾವಿಯಲ್ಲಿ ಇಂದು ನೂತನವಾಗಿ ನಿರ್ಮಿಸಲಾದ ಸುಸಜ್ಜಿತ ಬಸ್ ಡಿಪೋ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಯಿಂದ ಸಾರಿಗೆ ಸಂಸ್ಥೆಗೆ ಹೆಚ್ಚಿನ ಆದಾಯ ಬರುತ್ತಿದ್ದು, ಸಾರ್ವಜನಿಕರ ಅನುಕೂಲಕ್ಕಾಗಿ ರಾಜ್ಯಾದ್ಯಂತ ಹೊಸ ಬಸ್ಗಳನ್ನು ಸೇರ್ಪಡೆಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ನೂತನ ಡಿಪೋದಲ್ಲಿ ಬಸ್ಗಳ ದುರಸ್ತಿಗಾಗಿ ಹೈಟೆಕ್ ವರ್ಕ್ಶಾಪ್, ಸಿಬ್ಬಂದಿ ವಿಶ್ರಾಂತಿ ಕೊಠಡಿ ಹಾಗೂ ಸುಸಜ್ಜಿತ ವಾಹನ ನಿಲುಗಡೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಗ್ರಾಮೀಣ ಮತ್ತು ನಗರ ಭಾಗದ ಪ್ರಯಾಣಿಕರಿಗೆ ಹೆಚ್ಚಿನ ಬಸ್ ಸೌಲಭ್ಯ ಒದಗಿಸುವುದು ಹಾಗೂ ಬಸ್ಗಳ ನಿರ್ವಹಣೆಯನ್ನು ಉತ್ತಮಪಡಿಸುವುದು ಈ ಡಿಪೋದ ಮುಖ್ಯ ಉದ್ದೇಶವಾಗಿದೆ. ಕರ್ನಾಟಕ ಮಾಹಿತಿ ಆಯೋಗದ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರಾಗಿ ಇಂದು ಜಿ ಸತ್ಯವತಿ ಅವರು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಾನೂನು ಸಚಿವ ಎಚ್ಕೆ ಪಾಟೀಲ್, ಇಂಧನ ಸಚಿವ ಕೆಜೆ ಜಾರ್ಜ್ ಉಪಸ್ಥಿತರಿದ್ದರು. ಮಾನ್ಸೂನ್ ಪೂರ್ವ ಸಿದ್ದತೆ ಪ್ರಯುಕ್ತ ಜಿಬಿಎ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಪ್ರಮುಖ ರಸ್ತೆಗಳಲ್ಲಿ ಮಳೆ ನೀರು, ಚರಂಡಿ, ಹೂಳು ತೆಗೆಯುವುದು, ಶೋಲ್ಡರ್ ಡ್ರೈನ್ ಮತ್ತು ಗ್ರೇಟಿಂಗ್ಸ್ಗಳ ಸ್ವಚ್ಛತೆಯನ್ನು ಖಾತರಿಪಡಿಸಿಕೊಳ್ಳಲು ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಪಾಲಿಕೆಗಳ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ತಂಡಗಳನ್ನು ರಚಿಸಿ ಆಯಾ ನಗರ ಪಾಲಿಕೆಗಳ ವ್ಯಾಪ್ತಿಯ ಎಲ್ಲಾ ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ರಸ್ತೆಗಳ ಮಳೆ ನೀರು ಚರಂಡಿಗಳಲ್ಲಿ 1 ಕಿಲೋಮೀಟರ್ಗಳಷ್ಟು ಕನಿಷ್ಠ 10 ಕಡೆ ಡ್ರೈನ್ ಸ್ಲಾಬ್ಗಳ ಅಥವಾ ಗ್ರೇಟಿಂಗ್ಗಳನ್ನು ತೆರೆದು ನೀರು ಸರಾಗವಾಗಿ ಹರಿಯಲು ಅವಕಾಶವಿದೆಯೇ ಎಂಬುದನ್ನು ಪರಿಶೀಲಿಸುವಂತೆ ಸೂಚನೆ ನೀಡಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಚೆ ಮತಪತ್ರಗಳಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪದ ಮೇಲೆ ಬಿಜೆಪಿ ವಿಜೇತ ಅಭ್ಯರ್ಥಿ ಡಿಎನ್ ಜೀವರಾಜ್ ಸೇರಿದಂತೆ 3 ವಿರುದ್ದ ಪೊಲೀಸರು ಚಿಕ್ಕಮಗಳೂರು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇಂದು ಪ್ರಕರಣ ದಾಖಲಿಸಿದ್ದಾರೆ. ಮೇ 3 ಅಂಚೆ ಮತ ಎಣಿಕೆ ಮೇಜಿನ ಏಜೆಂಟ್ ಆಗಿ ಸೇವೆ ಸಲ್ಲಿಸಿದ್ದ ವಕೀಲ ಸುಧೀರ್ ಕುಮಾರ್ ಮುರೊಳ್ಳಿ ಈ ಸಂಬಂಧ ದೂರು ದಾಖಲಿಸಿದ್ದಾರೆ. ಎಣಿಕೆ ಪ್ರಕ್ರಿಯೆಯಲ್ಲಿ ಮತಪತ್ರಗಳನ್ನು ತಿರುಚಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ಶಾಸಕ ಜೀವರಾಜ್, ಸೋಲಿನ ಬಳಿಕ ಮತ ತಿರುಚುವಿಕೆ ಆರೋಪ ಮಾಡುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಇಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಗೆಲುವು, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಜಯ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿನ್ನೆಲೆ

ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ. ರಾಜ್ಯದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಬೆಳಗಾವಿಯಲ್ಲಿ ಸುಸಜ್ಜಿತ ಬಸ್ ಡಿಪೋ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಜಿ ಸತ್ಯವತಿ ಪ್ರಮಾಣವಚನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

ನಮಸ್ತೆ, ಶುಭ ಸಂಜೆ. ಸಮಯ ಆಗಿದೆ 6:50. ನೀವು ಟ್ಯೂನ್ ಮಾಡಿದ್ರೆ 101.3 FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಎಲ್ಲ ಆತ್ಮೀಯ ಕೇಳುಗರಿಗೆ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಈ ಹೊತ್ತಿನಲ್ಲಿ ಏನು ಮಾತಾಡ್ಬೋದು ಅಂತ ಹೇಳಿದ್ರೆ, ಟ್ರಾವೆಲ್ ಮಾಡುವಂತಹ ಈ ಟೈಮ್ನಲ್ಲಿ ನಾವು ಟ್ರಾವೆಲ್ ಮಾಡುವಾಗ ಎಷ್ಟೋ ಬಾರಿ ರಸ್ತೆಗಳ ಮೇಲೆ ಕೆಲವೊಂದು ಅಪರೂಪದ ದೃಶ್ಯಗಳನ್ನ ನೋಡ್ತೀವಿ. ಅದರಲ್ಲಿ ಕೆಲವೊಂದು ನಮಗೆ ತುಂಬ ಇಷ್ಟ ಆಗುತ್ತೆ, ಕೆಲವೊಂದು ಇದೇನಿದು ಅನಾವಶ್ಯಕವಾಗಿ ಈ ಒಂದು ರಸ್ತೆ ಮೇಲೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅಂತಹ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡ್ತಾ ಸಾಗುವ ಈ ಹೊತ್ತಿನಲ್ಲಿ ಈಗ ಕೇಳಿ ಕುನಾಲ್ ಗಂಜವಾಲ ಮತ್ತು ಚಿತ್ರ ಅವರ ಗಾಯನ, ಕೆ ಕಲ್ಯಾಣ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ ತನನಂ ತನನಂ ಚಲನಚಿತ್ರದಿಂದ.

ರಸ್ತೆ ಮೇಲೆ ಕೆಲವೊಬ್ರು ಅನಾವಶ್ಯಕವಾಗಿ ಕೆಲವೊಂದು ಕೆಲಸಗಳನ್ನ ಮಾಡ್ತಿರ್ತಾರೆ. ಅಂತಹ ಕೆಲಸಗಳು ಕೆಲವರಿಗೆ ಇಷ್ಟ ಆಗೋದಿಲ್ಲ. ಅಂತಹ ಕೆಲಸಗಳಿಗೆ ಒಬ್ರು ಸಂದೇಶನ ಕಳಿಸಿದ್ದಾರೆ. ಒಬ್ರು ಕೇಳಿದ್ರು, ಈ ರಸ್ತೆ ಮೇಲೆ ಮೊಬೈಲ್ನ ಯೂಸ್ ಮಾಡೋದು, ಹಾಗೇನೆ ಯಾರು ಪಾದಚಾರಿಗಳು ಓಡಾಡ್ತಾ ಇರ್ತಾರೆ ಅವರಿಗೆ ಏನು ಸರಿಯಾದ ಮಾರ್ಗವನ್ನು ಬಿಟ್ಕೊಡದೆ ಓವರ್ ರೈಡ್ ಮಾಡುವಂಥದ್ದು, ಹಾಗೆ ಸ್ಪೀಡಾಗಿ ಹೋಗುವಂಥದ್ದು. ಹಾಗೆಯೇ ಕೆಲವೊಂದು ಸರಿ ಏನಾಗುತ್ತೆ, ಈ ಏಜ್ ಆಗಿರೋರು ಏನಾದರೂ ರಸ್ತೆಯನ್ನು ದಾಟ್ತಾ ಇರುವಂಥ ಹೊತ್ತಿನಲ್ಲಿ ಅವರ ಕಡೆ ಒಂದು ಚೂರು ಕೂಡ ಗಮನ ಹರಿಸದೆ ಎಷ್ಟೋ ಜನ ಓಡಾಡ್ತಾ ಇರ್ತಾರೆ. ಇದೆಲ್ಲ ಏನಾಗುತ್ತೆ, ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತಹ ಅಪರೂಪದ ದೃಶ್ಯಗಳು ಅಂತ ಹೇಳ್ಬೋದು. ಹಾಗೆ ಸಂದೇಶನ ಕಳಿಸಿದ್ದಾರೆ ಡಾಕ್ಟರ್ ಗ್ರಾಮ್ ಪುರೋಹಿತ್ ಅವರು, BTM ಲೇಔಟ್ ಇಂದ ತಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗೆ ರಸ್ತೆಯ ಒಂದು ಸೂಚನೆಗಳು ಏನಿರುತ್ತೆ ಅದನ್ನ ಪಾಲಿಸದೆ ಇರೋದು ಕೂಡ ಅಪರೂಪದ ದೃಶ್ಯ ಅಂತ ಹೇಳ್ತಿದ್ದಾರೆ. ಈಗ ಕೇಳಿ ಕೃಷ್ಣ ಚಲನಚಿತ್ರದಿಂದ ಸೋನು ನಿಗಮ್ ಮತ್ತು ನಂದಿತಾ ಅವರ ಗಾಯನ, ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ನಾವು ಈ ಟ್ರಾಫಿಕ್ನಲ್ಲಿ ಅಥವಾ ರಸ್ತೆ ಬದಿಯಲ್ಲಿ ಕೆಲವೊಮ್ಮೆ ಮಾನವೀಯತೆನ ಮರೆತವ್ರನ್ನ ನೋಡೋದಾದ್ರೆ ಇನ್ನು ಕೆಲವೊಂದ್ಸರಿ ಮಾನವೀಯತೆಯಿಂದ ಮೆರೆದವ್ರನ್ನ ನಾವು ನೋಡಬಹುದು. ಮಾನವೀಯತೆಗೆ ಶರಣಾಗಿ ಎಷ್ಟೋ ಜನರಿಗೆ ಸಹಾಯ ಮಾಡೋರು ಮುಂದೆ ಬರ್ತಾರೆ, ಹಾಗೆಯೇ ಕಣ್ಣನ್ನು ಆ ಕಡೆ ಹಾಯಿಸದೆ ಅಲ್ಲಿಂದ ದೂರ ಸಾಗೋರು ಕೂಡ ಇದ್ದಾರೆ. ಇದನ್ನು ಕೂಡ ನಾವು ರಸ್ತೆ ಬದಿಯಲ್ಲಿ ನೋಡುವಂತಹ ದೃಶ್ಯಗಳು. ಈಗ ಕೇಳಿ ಸಿದ್ಲಿಂಗು ಚಲನಚಿತ್ರದಿಂದ ಅನುರಾಧ ಭಟ್ ಅವರ ಗಾಯನ, ಅರಸು ಅಂತಾರೆ ಅವರ ಸಾಹಿತ್ಯ, ಅನುಪ್ ಸೀಲಿನವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ಸಾಹೇಬಾ ಚಲನಚಿತ್ರದಿಂದ ಕಾರ್ತಿಕ್ ಮತ್ತು ಶ್ವೇತಾ ಮೆನಾನ್ ಅವರ ಗಾಯನ, ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ.

ಏನೋ ಹಾಗೆ ಈ ರಸ್ತೆ ಬದಿಗಳಲ್ಲಿ ಕೆಲವೊಬ್ರು ಏನಾದರೂ ಕಿರಿಕಿರಿ ಮಾಡಿಕೊಂಡು ಅಥವಾ ಜಗಳ ಮಾಡುವಂಥ ಸಂದರ್ಭದಲ್ಲಿ ನನಗೆ ಯಾಕೆ ಬೇಕು ಅಂತ ಹೋಗೋರ್ಗಿಂತ ಮಧ್ಯದಲ್ಲಿ ಹೋಗಿ ಸ್ವಲ್ಪ ಸಮಾಧಾನ ಮಾಡಿ ಅವ್ರನ್ನ ಆ ಜಗಳವನ್ನು ಬಿಡಿಸಿ ಕಳಿಸ್ತಾರಲ್ಲ, ಅವ್ರಿಗೆ ಒಂದು ಧನ್ಯವಾದ ಹೇಳ್ತಾ ಆ ಒಂದು ಏನು ದೃಶ್ಯ ಕೂಡ ನಮಗೆ ಸಂತೋಷನ ಕೊಡುತ್ತೆ ಅಂತ ಹೇಳ್ತಾ ಈಗ ಕೇಳಿ ಸಿದ್ಧ ಶ್ರೀರಾಮ್ ಮತ್ತು ಲಹರಿ ಮಹೇಶ್ ಅವರ ಗಾಯನ, ಶಶಾಂಕ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ ಬ್ರಾಟ್ ಚಲನಚಿತ್ರದಿಂದ.

ಯುವರತ್ನ ಚಲನಚಿತ್ರದಿಂದ ಅರ್ಮಾನ್ ಮಾಲಿಕ್ ಮತ್ತು ಶ್ರೇಯಾ ಘೋಷಾಲ್ ಅವರ ಗಾನದಲ್ಲಿ ಗೌಸ್ಪೀರ್ ಅವರ ರಚನೆ, ಎಸ್ ಎಸ್ ತಮನ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಒಂದು ಗೀತೆನ ಕೇಳಿದ್ರಿ. ಈಗ ಕೇಳಿ ಸಿದ್ಧ ಶ್ರೀರಾಮ್ ಅವರ ಒಂದು ಗಾಯನ ಈ ಒಂದು ಗೀತೆಗಿದೆ. ಮ್ಯಾಥ್ಯೂಸ್ ಮನು ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ. ಟಾಮ್ ಅಂಡ್ ಜೆರಿ ಚಲನಚಿತ್ರದಿಂದ ಈ ಒಂದು ಗೀತೆ.

ಇನ್ನು ಹಾಗೆಯೇ ರಸ್ತೆ ಬದಿಯಲ್ಲಿ ನಾವು ಸುಮ್ಮನೆ ನಡ್ಕೊಂಡು ಹೋಗುವಾಗ ಆ ರಸ್ತೆಯಲ್ಲಿ ಬಿದ್ದಂತಹ ಒಂದು ಕಸವನ್ನು ಅಥವಾ ಹಣ್ಣಿನ ಸಿಪ್ಪೆಯನ್ನು ಯಾರಿಗೂ ಏನು ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ ಆಚೆ ಎತ್ತಿ ಎಸೆಯೋದಾಗಲಿ. ಹಾಗೆಯೇ ಇನ್ನು ಕೆಲವೊಂದು ಬಾರಿ ಈ ವೈರ್ಗಳೆಲ್ಲ ಏನು ಬಿದ್ದಿದ್ದಾಗ ವೈರ್ ಬೇರೆ ಯಾರಿಗೂ ತೊಡರಿ ಬೀಳ್ತಾರೆ ಎನ್ನುವ ಒಂದು ಆಶಯದಿಂದ ಅದನ್ನು ಎತ್ತಿ ಪಕ್ಕಕ್ಕೆ ಸರಿಸಿರುವಂಥವ್ರನ್ನ ನಾವು ಕಂಡಾಗಲೂ ಕೂಡ ನಮಗೆ ಖುಷಿ ಆಗುತ್ತೆ ಈ ಅಪರೂಪದ ದೃಶ್ಯಗಳು ನಮಗೆ ರಸ್ತೆ ಮೇಲೆ ಅಂತ ಹೇಳ್ತಾ ಈಗ ಕೇಳಿ ಮಾರ್ಟಿನ್ ಚಲನಚಿತ್ರದಿಂದ ಸೋನು ನಿಗಮ್ ಮತ್ತು ಶ್ರುತಿಕಾ ಅವರ ಗಾಯನದಲ್ಲಿ ಎ ಪಿ ಅರ್ಜುನ್ ಅವರ ಸಾಹಿತ್ಯ ಮಣಿ ಶರ್ಮಾ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ.

ಹಾಗೆ ರಸ್ತೆ ಬದಿಯಲ್ಲಿ ನಾವು ಸಾಗುವಾಗ ಮಾತ್ರ ಅಲ್ಲದೆ ನಮ್ಮ ಜೀವನದಲ್ಲಿ ನಾವು ಎಲ್ಲೇ ಎಲ್ಲಿ ಸಾಗ್ತಾ ಇರ್ತೀವಿ ಅಲ್ಲೆಲ್ಲ ಒಂದು ಸರಿ ಕಣ್ಣಾಡಿಸಿದ್ರೆ ಎಷ್ಟೋ ಜನರ ಅನುಭವಗಳನ್ನ ನಾವು ಕಣ್ ತುಂಬಿಕೊಳ್ಬೋದು. ಹಾಗೆ ನಮಗೆ ಕೆಲವೊಂದು ಸರಿ ಮುಗುಳ್ನಾಗೂ ಕೂಡ ಬರ್ಬೋದು, ಹಾಗೆ ಒಂದು ಸರಿ ಬೇಜಾರು ಕೂಡ ಆಗ್ಬೋದು. ನಾವು ಒಂದು ಪಾಠವನ್ನು ಕಲಿಬೋದು ಅಂತ ಹೇಳ್ತಾ ಈ ದಿನದ ನಮ್ಮ ಸನ್ಸೆಟ್ ಸುರಭಿ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಇದಾಗಿದೆ. ಇದುವರೆಗೂ ನಿಮ್ಮ ಜೊತೆ ಆದದ್ದು ನಿಮ್ಮ ಆರ್ಜೆ ಲತಾ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಈಗ ಕೇಳಿ ಮುಗುಳು ನಗೆ ಚಲನಚಿತ್ರದಿಂದ ಸೋನು ನಿಗಮ್ ಅವರ ಗಾಯನ, ಜಯನ್ ಕಾಯ್ಕಿನಿ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ.

ಪಶ್ಚಿಮ ಬಂಗಾಳದಲ್ಲಿ ಭಾರೀ ಮುನ್ನಡೆಯೊಂದಿಗೆ ಐತಿಹಾಸಿಕ ಗೆಲುವಿನತ್ತ ಬಿಜೆಪಿ. ತಮಿಳುನಾಡಿನಲ್ಲಿ ವಿಜಯ ಪತಾಕೆ ಹಾರಿಸಿದ ನಟ ವಿಜಯ್ ನೇತೃತ್ವದ ಟಿವಿಕೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕೈಹಿಡಿದ ಕೇರಳಂ ಮತದಾರರು. ಆಡಳಿತಾರೂಢ ಎನ್ಡಿಎ ತೆಕ್ಕೆಯಲ್ಲಿ ಅಸ್ಸಾಂ, ಪುದುಚೇರಿ ಭದ್ರ ಹಾಗೂ ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಕ್ಷೇತ್ರಗಳನ್ನು ತನ್ನಲ್ಲೇ ಉಳಿಸಿಕೊಂಡ ಕಾಂಗ್ರೆಸ್. ವಾರ್ತೆಗಳ ವಿವರ. ಇಂದು ನಾಲ್ಕು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಗಳ ಮತ ಎಣಿಕೆ ಕಾರ್ಯ ಮುಂದುವರೆದಿದೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಐತಿಹಾಸಿಕ ಗೆಲುವಿನತ್ತ ಸಾಗುತ್ತಿದ್ದರೆ, ಅಸ್ಸಾಂ ಮತ್ತು ಪಾಂಡಿಚೇರಿಯಲ್ಲಿ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವಿನತ್ತ ಮುನ್ನಡೆದಿದೆ. ತಮಿಳುನಾಡಿನಲ್ಲಿ ನಟ ಮತ್ತು ರಾಜಕಾರಣಿ ವಿಜಯ್ ಅವರ ಪಕ್ಷ ಟಿವಿಕೆ ಚೊಚ್ಚಲ ಪ್ರಯತ್ನದಲ್ಲಿ ವಿಜಯ ಪತಾಕೆ ಹಾರಿಸಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಗೆಲುವಿನ ಹಾದಿಯಲ್ಲಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಗುಜರಾತ್, ತ್ರಿಪುರ ಮತ್ತು ನಾಗಾಲ್ಯಾಂಡ್ನಲ್ಲಿ ಬಿಜೆಪಿ ತಲಾ ಒಂದು ಸ್ಥಾನವನ್ನು ಗೆದ್ದಿದ್ದರೆ, ಕರ್ನಾಟಕದಲ್ಲಿ ಎರಡು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿದೆ. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 293 ವಿಧಾನಸಭಾ ಸ್ಥಾನಗಳಲ್ಲಿ ಇದುವರೆಗೆ 94 ಕ್ಷೇತ್ರಗಳಿಗೆ ಫಲಿತಾಂಶವನ್ನು ಘೋಷಿಸಲಾಗಿದೆ. ಬಿಜೆಪಿ 63 ಸ್ಥಾನಗಳನ್ನು ಗೆದ್ದಿದ್ದರೆ ತೃಣಮೂಲ ಕಾಂಗ್ರೆಸ್ 28 ಸ್ಥಾನಗಳನ್ನು ಗೆದ್ದಿದೆ. ಬಿಜೆಪಿ 141 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದರೆ ತೃಣಮೂಲ ಕಾಂಗ್ರೆಸ್ 55 ಸ್ಥಾನಗಳಲ್ಲಿ, ಸಿಪಿಎಂ 1ರಲ್ಲಿ ಮತ್ತು ಇತರರು 3 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಕಾಂಗ್ರೆಸ್ ಒಂದು ಸ್ಥಾನದಲ್ಲಿ ಗೆದ್ದಿದ್ದು ಮತ್ತೊಂದು ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ. ಮುಖ್ಯಮಂತ್ರಿ ಮತ್ತು ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಬಬಾನಿಪುರ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದ್ದರೆ, ನಂದಿಗ್ರಾಮ್ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಮುನ್ನಡೆಯಲ್ಲಿದ್ದಾರೆ. ಎಜೆಯುಪಿ ಪಕ್ಷದ ಮುಖ್ಯಸ್ಥ ಹುಮಾಯೂನ್ ಕಬೀರ್ ಅವರು ನೌಡಾ ಮತ್ತು ರೆಜಿನಗರದಲ್ಲಿ ಸ್ಥಾನಗಳನ್ನು ಮುನ್ನಡೆ ಸಾಧಿಸಿದ್ದಾರೆ. ಆಡಳಿತಾರೂಢ ಬಿಜೆಪಿ ಅಸ್ಸಾಂನಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳಲು ಸಜ್ಜಾಗಿದ್ದು, ಐತಿಹಾಸಿಕ 3ನೇ ಅವಧಿಗೆ ಅಧಿಕಾರ ಹಿಡಿಯಲಿದೆ. ಒಟ್ಟು 126 ವಿಧಾನಸಭಾ ಸ್ಥಾನಗಳಲ್ಲಿ ಇಲ್ಲಿಯವರೆಗೆ 87 ಕ್ಷೇತ್ರಗಳಿಗೆ ಫಲಿತಾಂಶವನ್ನು ಘೋಷಿಸಲಾಗಿದೆ. ಬಿಜೆಪಿ 67 ಸ್ಥಾನಗಳಲ್ಲಿ ವಿಜೇತವಾಗಿದೆ. ಮಿತ್ರ ಪಕ್ಷಗಳಾದ ಅಸ್ಸೋಂ ಗಣ ಪರಿಷತ್ ಎಜಿಪಿ 5 ಸ್ಥಾನಗಳನ್ನು ಗೆದ್ದಿದ್ದು, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ 7 ಸ್ಥಾನಗಳನ್ನು ಗಳಿಸಿದೆ. ಕಾಂಗ್ರೆಸ್ 7 ಸ್ಥಾನಗಳನ್ನು ಗಳಿಸಿದರೆ ಆಲ್ ಇಂಡಿಯಾ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್, ಎಐಯುಡಿಎಫ್, ರೈಸೋರ್ ದಳ ಮತ್ತು ಟಿಎಂಸಿ ತಲಾ ಒಂದು ಸ್ಥಾನವನ್ನು ಸಾಧಿಸಿದೆ. ಜೋರ್ಹತ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಹಿತೇಂದ್ರ ನಾಥ್ ಗೋಸ್ವಾಮಿ ಅವರು ಅಸ್ಸಾಂ ಕಾಂಗ್ರೆಸ್ ಅಧ್ಯಕ್ಷ ಗೌರವ್ ಗೊಗೊಯ್ ಅವರನ್ನು ಸೋಲಿಸಿದ್ದಾರೆ. ಅಸ್ಸಾಂ ಕೃಷಿ ಸಚಿವ ಮತ್ತು ಎಜಿಪಿ ನಾಯಕ ಅತುಲ್ ಬೋರಾ ಬೊಕ್ಕಾಖಾಟ್ ವಿಧಾನಸಭಾ ಕ್ಷೇತ್ರವನ್ನು ಉಳಿಸಿಕೊಂಡಿದ್ದಾರೆ. ರಾಜ್ಯ ಹಣಕಾಸು ಸಚಿವ ಅಜಂತಾ ನಿಯೋಗ್ ಸತತ 6ನೇ ಅವಧಿಗೆ ಗೋಲಾಘಾಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಉಳಿದ 39 ಸ್ಥಾನಗಳಿಗೆ ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಬಿಜೆಪಿ 15 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದು, ಮಿತ್ರ ಪಕ್ಷ ಎಜಿಪಿ 5 ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 3ರಲ್ಲಿ ಮುನ್ನಡೆಯಲ್ಲಿದೆ. ಕಾಂಗ್ರೆಸ್ 12 ಸ್ಥಾನಗಳಲ್ಲಿ, ಎಐಯುಡಿಎಫ್ 1ರಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಇದೇ ವೇಳೆ ರೈಸೋರ್ ದಳ ಮತ್ತು ಎಐಟಿಸಿ ತಲಾ ಒಂದು ಸ್ಥಾನ ಗಳಿಸಿವೆ. ಜಲಕ್ಬರಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮತ್ತು ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಬಿದಿಶಾ ನಿಯೋಗ್ ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಗೆಲುವಿನ ಹಾದಿಯಲ್ಲಿದೆ. ಒಟ್ಟು 140 ಸ್ಥಾನಗಳ ಪೈಕಿ ಕಾಂಗ್ರೆಸ್ 63 ಸ್ಥಾನಗಳನ್ನು ಗೆದ್ದಿದೆ. ಕಾಂಗ್ರೆಸ್ ಮಿತ್ರ ಪಕ್ಷ ಐಯುಎಂಎಲ್ 25 ಸ್ಥಾನಗಳನ್ನು ಗೆದ್ದಿದ್ದು ಒಂದು ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ. ಆಡಳಿತಾರೂಢ ಸಿಪಿಎಂ 25 ಸ್ಥಾನಗಳನ್ನು ಗೆದ್ದಿದ್ದು ಒಂದು ಸ್ಥಾನದಲ್ಲಿ ಮುನ್ನಡೆಯಲ್ಲಿದೆ. ಅದರ ಮಿತ್ರ ಪಕ್ಷ ಸಿಪಿಐ 8 ಸ್ಥಾನಗಳನ್ನು ಗೆದ್ದಿದೆ. ಕೇರಳ ಕಾಂಗ್ರೆಸ್ 7 ಸ್ಥಾನಗಳಲ್ಲಿ ಜಯ ಸಾಧಿಸಿದೆ. ಮುಖ್ಯಮಂತ್ರಿ ಮತ್ತು ಸಿಪಿಐಎಂ ನಾಯಕ ಪಿಣರಾಯಿ ವಿಜಯನ್ ಧರ್ಮದಂಡ ಕ್ಷೇತ್ರದಲ್ಲಿ 19,000ಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಕೇಂದ್ರ ಮಾಜಿ ಸಚಿವ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ನೇಮಂ ಕ್ಷೇತ್ರದಲ್ಲಿ 4,978 ಮತಗಳಿಂದ ಜಯ ಸಾಧಿಸಿದ್ದಾರೆ. ನಟ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿಕಳಗಂ ಟಿವಿಕೆ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಮೂಲಕ ಇತಿಹಾಸ ಸೃಷ್ಟಿಸಲು ಸಜ್ಜಾಗಿದೆ. ರಾಜ್ಯಾದ್ಯಂತ 234 ಕ್ಷೇತ್ರಗಳ ಪೈಕಿ ಟಿವಿಕೆ 59 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ ಮತ್ತು 49 ಸ್ಥಾನಗಳನ್ನು ಗೆದ್ದಿದೆ. ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ನೇತೃತ್ವದ ಆಡಳಿತಾರೂಢ ದ್ರಾವಿಡ ಮುನ್ನೇತ್ರ ಕಳಗಂ ಡಿಎಂಕೆ 38 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದು 22 ಸ್ಥಾನಗಳನ್ನು ಗೆದ್ದಿದೆ. ಇದೇ ವೇಳೆ ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಎಐಎಡಿಎಂಕೆ 25 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದು 20 ಸ್ಥಾನಗಳನ್ನು ಗೆದ್ದಿದೆ. ಪಿಎಂಕೆ 3 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದು 2 ಸ್ಥಾನಗಳನ್ನು ಗೆದ್ದಿದೆ. ಭಾರತೀಯ ರಾಷ್ಟೀಯ ಕಾಂಗ್ರೆಸ್

0: ಐಎನ್ಸಿ 4 ಸ್ಥಾನಗಳಲ್ಲಿ ಮುಂದಿದ್ದು 1 ಸ್ಥಾನವನ್ನು ಗೆದ್ದಿದೆ. ಬಿಜೆಪಿ 1 ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದ್ದರೆ ಇತರರು 10 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಪ್ರಮುಖ ಅಭ್ಯರ್ಥಿಗಳಲ್ಲಿ ಹಾಲಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ 8,795 ಮತಗಳಿಂದ ತಮ್ಮ ಸಮೀಪದ ಅಭ್ಯರ್ಥಿ ಟಿವಿಕೆ ಪಕ್ಷದ ವಿಎಸ್ ಬಾಬು ಅವರ ವಿರುದ್ದ ಪರಾಭವಗೊಂಡಿದ್ದಾರೆ. ಟಿವಿಕೆ ಮುಖ್ಯಸ್ಥ ವಿಜಯ್ ಪೆರಂಬೂರು ಕ್ಷೇತ್ರದಲ್ಲಿ 49,765 ಮತಗಳಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪುದುಚೇರಿಯಲ್ಲಿ ಎನ್ ರಂಗಸ್ವಾಮಿ ಅವರ AINRC ನೇತೃತ್ವದ ಎನ್ಡಿಎ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುವ ನಿರೀಕ್ಷೆ ಇದೆ. ಒಟ್ಟು 30 ಸ್ಥಾನಗಳ ಪೈಕಿ 26 ಸ್ಥಾನಗಳ ಫಲಿತಾಂಶಗಳು ಲಭ್ಯವಿವೆ. ಎನ್ ರಂಗಸ್ವಾಮಿ ಅವರ AINRC 10 ಸ್ಥಾನಗಳನ್ನು ಗೆದ್ದು 2 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಬಿಜೆಪಿ 3 ಸ್ಥಾನಗಳಲ್ಲಿ ಗೆದ್ದಿದ್ದು 1 ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ. AIADMK ಮತ್ತು ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ತಲಾ 1 ಸ್ಥಾನ ಗೆದ್ದಿದೆ. ಡಿಎಂಕೆ 5 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ತಟ್ಟಂಚವಾಡಿ ಕ್ಷೇತ್ರದಿಂದ ಮರು ಆಯ್ಕೆಯಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮತ್ತು ಗೃಹ ಸಚಿವ ಎ ನಮಶಿವಾಯಂ ಕೂಡ ತಮ್ಮ ಕ್ಷೇತ್ರದಲ್ಲಿ ವಿಜಯ ಸಾಧಿಸಿದ್ದಾರೆ. 5 ರಾಜ್ಯಗಳಾದ್ಯಂತ 7 ಕ್ಷೇತ್ರಗಳಿಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಗುಜರಾತ್, ತ್ರಿಪುರ ಮತ್ತು ನಾಗಾಲ್ಯಾಂಡ್ನಲ್ಲಿ ಬಿಜೆಪಿ ತಲಾ 1 ಸ್ಥಾನವನ್ನು ಗೆದ್ದಿದೆ ಮತ್ತು ಮಹಾರಾಷ್ಟದಲ್ಲಿ 1 ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ 2 ಸ್ಥಾನಗಳನ್ನು ಗೆದ್ದಿದೆ. ಇದೇ ವೇಳೆ ಮಹಾರಾಷ್ಟದ ಬಾರಾಮತಿ ಕ್ಷೇತ್ರದಲ್ಲಿ ಹಾಲಿ ಉಪಮುಖ್ಯಮಂತ್ರಿಯಾಗಿರುವ ಎನ್ಸಿಪಿಯ ಸುನೇತ್ರಾ ಅಜಿತ್ ಪವಾರ್ 2 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ್ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ್ ಅವರು 69,578 ಮತಗಳನ್ನು ಗಳಿಸಿದ್ದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ 18,975 ಮತಗಳೊಂದಿಗೆ 3ನೇ ಸ್ಥಾನ ಗಳಿಸಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ರಾಜ್ಯದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಸೇರಿದಂತೆ 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣಾ ಫಲಿತಾಂಶ ಕುರಿತ ವಿಶ್ಲೇಷಣೆ ಇಂದು ರಾತ್ರಿ 8 ಗಂಟೆಗೆ ಆಕಾಶವಾಣಿಯಲ್ಲಿ ಮೂಡಿಬರಲಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜಕೀಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ವೀಣಾದೇವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಿರಿಯ ಪತ್ರಕರ್ತರಾದ ಕೆಎಸ್ ಶಿವರಾಮ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಮುಂಬೈ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಲಖನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಭಾರೀ ಮುನ್ನಡೆಯೊಂದಿಗೆ ಐತಿಹಾಸಿಕ ಗೆಲುವಿನತ್ತ ಬಿಜೆಪಿ. ತಮಿಳುನಾಡಿನಲ್ಲಿ ವಿಜಯ ಪತಾಕೆ ಹಾರಿಸಿದ ನಟ ವಿಜಯ್ ನೇತೃತ್ವದ ಟಿವಿಕೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕೈಹಿಡಿದ ಕೇರಳಂ ಮತದಾರರು. ಆಡಳಿತಾರೂಢ ಎನ್ಡಿಎ ತೆಕ್ಕೆಯಲ್ಲಿ ಅಸ್ಸಾಂ, ಪುದುಚೇರಿ ಭದ್ರ. ಹಾಗೂ ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಕ್ಷೇತ್ರಗಳನ್ನು ತನ್ನಲ್ಲೇ ಉಳಿಸಿಕೊಂಡ ಕಾಂಗ್ರೆಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದು ಆಕಾಶವಾಣಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 7:45. ಈಗ ಕೇಳಿ ಒಲವಿನ ಆಲಾಪ.
5: ನಮಸ್ಕಾರ, ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಜೊತೆಯಾಗಿದ್ದೀನಿ ತೇಜಸ್ವಿನಿ. ಇವತ್ತು ನಾವು ಪ್ರೀತಿಯ ಬಗ್ಗೆ

ತಡೋಣ. ಪ್ರೀತಿ ಅಥವಾ ಒಲವು ಅಂದ ಕೂಡಲೇ ನಮ್ಮ ಮುಖದಲ್ಲಿ ಒಂದು ಸಣ್ಣ ನಗು ಮೂಡುತ್ತೆ ಅಲ್ವಾ? ಇದು ಜಗತ್ತಿನ ಅತ್ಯಂತ ಸುಂದರವಾದಂತಹ ಭಾವನೆ. ಈ ಭಾವನೆ ನಮ್ಮ ಜೀವನಕ್ಕೆ ಒಂದು ಹೊಸ ಅರ್ಥವನ್ನು ಕೊಡುತ್ತೆ. ಬದುಕಿನ ದಾರಿಲಿ ನಮಗೆ ಸ್ಫೂರ್ತಿಯಾಗಿ ನಿಲ್ಲುವ ಶಕ್ತಿಯೇ ಈ ಒಲವು.

ಒಲವು ಅಂದ್ರೆ ಕೇವಲ ಹುಡುಗ ಹುಡುಗಿ ನಡುವಿನ ಆಕರ್ಷಣೆ ಮಾತ್ರ ಅಲ್ಲ, ಅಮ್ಮನ ಮಮತೆ, ಅಪ್ಪನ ಕಾಳಜಿ, ಗೆಳೆಯನ ನಂಬಿಕೆ, ಇವೆಲ್ಲವೂ ಒಲವೆ. ಒಬ್ಬರನ್ನ ಕಂಡ್ರೆ ನಮಗೆ ಆಗೋ ಖುಷಿಯೇ ನಿಜವಾದ ಪ್ರೀತಿ. ನಮ್ಮವರ ಏಳಿಗೆಯನ್ನ ಕಂಡು ನಾವು ಹೆಮ್ಮೆ ಪಡೋದು ಒಂದು ಥರದ ಒಲವೇ ಆಗಿರುತ್ತೆ. ಇದು ಪ್ರತಿ ಜೀವಿಯಲ್ಲೂ ಅಂತರ್ಗತವಾಗಿರುವಂತಹ ಒಂದು ನೈಸರ್ಗಿಕ ಗುಣ.

ಪ್ರೀತಿಲಿ ತುಂಬಾ ಮಾತಾಡಬೇಕು ಅಂತೇನಿಲ್ಲ, ಒಬ್ಬರ ಪಕ್ಕ ಒಬ್ರು ಸುಮ್ಮನೆ ಕೂತಿದ್ರೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತಲ್ಲ, ಅದೇ ಒಲವು. ಕಣ್ಣಲ್ಲೇ ಎಲ್ಲವನ್ನ ಹೇಳುವಂತಹ ಶಕ್ತಿ ಈ ಭಾವನೆಗಿದೆ. ಹಿರಿಯರು ಹೇಳೋ ಹಾಗೆ ಹೃದಯದ ಮಾತುಗಳನ್ನು ಕೇಳೋದಕ್ಕೆ ಶಬ್ದಗಳ

ನಾವು ಪ್ರೀತಿಸುವ ವ್ಯಕ್ತಿಗೆ ಹುಷಾರಿಲ್ಲದೆ ಇದ್ದಾಗ ಅಥವಾ ಅವರು ಬೇಸರದಲ್ಲಿದ್ದಾಗ ನಾವು ತೋರುವಂತಹ ಕಾಳಜಿನೇ ಪ್ರೀತಿಯ ಅಸಲಿ ರೂಪ. ಅವರ ಕಣ್ಣೀರು ಒರೆಸೋದು, ಅವರಿಗೆ ಧೈರ್ಯ ತುಂಬೋದೇ ದೊಡ್ಡ ಒಲವು. ಕಷ್ಟದ ಕಾಲದಲ್ಲಿ ನೆರಳಾಗಿ ನಿಲ್ಲೋ ಜೀವವೇ ನಮಗೆ ಆಪ್ತವಾಗುತ್ತೆ. ಇಂತಹ ಕಾಳಜಿಯೇ ಸಂಬಂಧಗಳನ್ನು ಗಟ್ಟಿಗೊಳಿಸುವಂತಹ ಅಂಟು.

ನಾವು ಪ್ರೀತಿಸೋರು ನಮ್ಮ ಜೊತೆ ಇಲ್ದಿದ್ರೂ ಅವರು ಕೊಟ್ಟಂತಹ ನೆನಪುಗಳು ನಮ್ಮ ಜೊತೆ ಇರುತ್ತವೆ. ಆ ಹಳೆಯ ಮಾತುಗಳು, ಒಟ್ಟಿಗೆ ತಿಂದ ತಿಂಡಿ, ನಡೆದ ಹಾದಿ, ಎಲ್ಲವೂ ಮನಸ್ಸಿಗೆ ಒಂದು ಹಿತವಾದ ಅನುಭವ ನೀಡುತ್ತವೆ. ಆ ಕ್ಷಣಗಳನ್ನು ಮೆಲುಕು ಹಾಕುವಾಗ ನಮಗೆ ತಿಳಿಯದ ಹಾಗೆ ಕಣ್ಣಂಚು ಒದ್ದೆಯಾಗಬಹುದು. ಆದರೆ ಆ ನೆನಪುಗಳೇ ನಮ್ಮ ಒಂಟಿತನಕ್ಕೆ ಆಸರೆಯಾಗುತ್ತವೆ.

ಜಗತ್ತಿನಲ್ಲಿ ಎಲ್ಲವನ್ನ ಗೆಲ್ಲೋಕೆ ಆಗೋಲ್ಲ, ಆದರೆ ಪ್ರೀತಿಯಿಂದ ಯಾವುದನ್ನ ಬೇಕಾದರೂ ಗೆಲ್ಲಬಹುದು. ಪ್ರೀತಿ ಮನುಷ್ಯನನ್ನ ಒಳ್ಳೆಯವನನ್ನಾಗಿ ಮಾಡುತ್ತೆ. ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಭಯಕ್ಕೆ ಜಾಗವೇ ಇರೋದಿಲ್ಲ, ಕೇವಲ ನಂಬಿಕೆ ಮಾತ್ರ ಇರುತ್ತೆ. ದ್ವೇಷದ ಗೋಡೆಗಳನ್ನು ಕೆಡವಿ ಸೇತುವೆ ಕಟ್ಟುವಂತಹ ಶಕ್ತಿ ಪ್ರೀತಿಗಿದೆ.

ಸ್ನೇಹಿತರೆ, ನಿಮ್ಮ ಸುತ್ತಮುತ್ತ ಇರೋರನ್ನ ಪ್ರೀತಿಸಿ. ದ್ವೇಷ ಮಾಡೋದಕ್ಕೆ ಸಾವಿರ ಕಾರಣ ಸಿಗಬಹುದು, ಆದರೆ ಪ್ರೀತಿಸೋಕೆ ಒಂದು ಸಣ್ಣ ಕಾರಣ ಸಾಕು. ಪ್ರೀತಿ ಹಂಚೋಣ, ಖುಷಿಯಾಗಿರೋಣ. ನಿಮ್ಮ ಪ್ರೀತಿಯ ಮಾತು ಒಬ್ಬರ ಇಡೀ ದಿನವನ್ನೇ ಸುಂದರಗೊಳಿಸಬಹುದು. ಪ್ರೀತಿ ಎಂಬ ಹಣತೆ ಸದಾ ನಿಮ್ಮ ಮನಸ್ಸಿನಲ್ಲಿ ಬೆಳಗ್ತಾ ಇರಲಿ ಅಂತ ಹೇಳ್ತಾ ಒಲವಿನ ಆಲಪ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು

ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ, ಅಂದು ಇಂದು ಎಂದೆಂದೂ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
3: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
1: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ ಕನಸುಗಳ ಕಣ್ತರಿಸೋ ಮಧುರ ತಾಣ
5: ಸಮಯ ಆಗ್ತದೆ ಇನ್ನೇನು 8:45 ಕೆಲವೇ ಕ್ಷಣಗಳಲ್ಲಿ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು
6: ನಮಸ್ಕಾರ ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಲವ್ಲಿ ನಿಗಮ್ भारतीय जनता पार्टी ने पश्चिम बंगाल में भारी जनादेश के साथ इतिहास रचा असम में लगातार तीसरी बार सरकार बनाएगी पुदुचेरी में एनडीए ने सत्ता बरकरार रखी प्रधानमंत्री नरेंद्र मोदी ने पश्चिम बंगाल असम पुदुचेरी तमिलनाडु और केरलम के लोगों और पार्टी कार्यकर्ताओं के प्रति आभार व्यक्त किया जीत का श्रेय देश के लोकतांत्रिक और संवैधानिक मूल्यों को दिया कांग्रेस के नेतृत्व वाले संयुक्त लोकतांत्रिक मोर्चे ने केरलम में शानदार जीत

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೂ ಕೂಡ. ಸುಕೂನ್ ಕೆ ಪಲ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಿಂದಿಯ ಮಧುರ ಗೀತೆಗಳನ್ನ ಕೇಳುವಂತಹ ಈ ಹೊತ್ತಿನಲ್ಲಿ ಮೊದಲಿಗೆ ಕೇಳಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಒಂದು ಗಾಯನದಲ್ಲಿ ಸಮೀರ್ ಅವರ ಸಾಹಿತ್ಯ, ಅನು ಮಾಲಿಕ್ ಅವರ ಸಂಗೀತ ಸಂಯೋಜನೆ.

ಆನಂದ್ ಬಕ್ಷಿ ಅವರ ಸಾಹಿತ್ಯ, ಜತಿನ್ ಲಲಿತ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಒಂದು ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಹಿಂದಿ ಗೀತೆ, ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರ ಗಾಯನ, ಮಜ್ರು ಅವರ ಒಂದು ಸಾಹಿತ್ಯ, ಎಸ್ ಟಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ. ಜರಲ್ ತೀಫ್ ಚಲನಚಿತ್ರದಿಂದ ಈ ಒಂದು ಗೀತೆ.

ಮನ್ನಾಡಿ ಮತ್ತು ಲತಾ ಮಂಗೇಶ್ಕರ್ ಅವರ ಗಾಯನ, ಮಜ್ರು ಅವರ ಸಾಹಿತ್ಯ, ಮದನ್ ಮೋಹನ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಒಂದು ಗೀತೆಯನ್ನ ಕೇಳಿದ್ರಿ, ಆಖ್ರಿ ಢಾವ್ ಚಲನಚಿತ್ರದಿಂದ. ಈಗ ಕೇಳಿ ಮತ್ತೊಂದು ಹಿಂದಿ ಚಲನಚಿತ್ರ ಗೀತೆ. ಈ ಒಂದು ಗೀತೆಗೆ ಪಮೇಳಾ ಚೋಪ್ರಾ ಮತ್ತು ಮನ್ಪ್ರೀತ್ ಕೌರ್ ಅವರ ಒಂದು ಗಾಯನವಿದೆ, ಆನಂದ ಭಕ್ಷಿ ಅವರ ಸಾಹಿತ್ಯ, ಜತಿನ್ ಲಲಿತ್ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ.

ಈಗ ಕೇಳಿ ಆಶಾ ಭೋಸ್ಲೆ ಮತ್ತು ಕಿಶೋರ್ ಕುಮಾರ್ ಅವರ ಗಾಯನ, ಮಜ್ರು ಅವರ ಸಾಹಿತ್ಯ, ಎಸ್ ಟಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ ಪೇಯಿಂಗ್ ಗೆಸ್ಟ್ ಚಲನಚಿತ್ರದಿಂದ.

ಈಗ ಕೇಳಿ ರಹತ್ ಫತೇಹ್ ಅಲಿ ಖಾನ್ ಮತ್ತು ಶ್ರೇಯಾ ಘೋಷಾಲ್ ಅವರ ಗಾಯನ, ಫಯಾಜ್ ಅನ್ವಾರ್ ಅವರ ಸಾಹಿತ್ಯ, ಸಾಜಿದ್ ವಜೀದ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ ಡಬಾಂಗ್ ಚಲನಚಿತ್ರದಿಂದ.

ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ರಾಜೇಂದ್ರ ಕೃಷ್ಣ ಅವರ ಒಂದು ಸಾಹಿತ್ಯ ಫರಾರ್ ಚಲನಚಿತ್ರದಿಂದ ಈ ಒಂದು ಗೀತೆನ ಆಲಿಸಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ. ಈ ಗೀತೆಯೊಂದಿಗೆ ಈ ದಿನದ ಸುಕುನ್ ಕೆ ಪಲ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಸುಮನ್ ಕಲ್ಯಾಣ್ಪುರ್ ಮತ್ತು ಮುಖೇಶ್ ಅವರ ಗಾಯನ ಈ ಒಂದು ಗೀತೆಗಿದೆ. ಗುಲ್ಶಾನ್ ಬವರ ಅವರ ಒಂದು ಸಾಹಿತ್ಯ, ರವಿ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೂ. ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನಸಿನ ಲೋಕದಲ್ಲಿ ಮನ ಮುಟ್ಟುವಂತಹ ಗೀತೆಯನ್ನ, ಮನಸ್ಸಿಗೆ ಇಡಿಸುವಂತಹ ಗೀತೆಯನ್ನ ಆಲಿಸಬಹುದು. ಮೊದಲಿಗೆ ಕೇಳಿ ಓ ಪ್ರೇಮವೇ ಚಲನಚಿತ್ರದಿಂದ ಚಿತ್ರ ಮತ್ತು ಕೆಜೆ ಯೇಸುದಾಸ್ ಅವರ ಗಾಯನ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿ ರವಿಚಂದ್ರನ್ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ.

0: ತೆರೆಸಿದಳು.
1: ಪೂಜಾ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಗಾಯನ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಬಿದ್ದಂತಹ ಒಂದು ಗೀತೆನ ಆಲಿಸಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ ಈ ಒಂದು ಗೀತೆಗಿದೆ. ವಿ ಮನೋಹರ್ ಅವರ ಒಂದು ರಚನೆ, ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ. ಓ ಮಲ್ಲಿಗೆ ಚಲನಚಿತ್ರದಿಂದ ಈ ಗೀತೆ.

ಮಾಸ್ತಿಗುಡಿ ಚಲನಚಿತ್ರದಿಂದ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಗಾಯನ, ಕವಿರಾಜ್ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ ಮತ್ತು ವಿ ರವಿಚಂದ್ರನ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ ಓ ನನ್ನ ನಲ್ಲೇ ಚಲನಚಿತ್ರದಿಂದ.

0: ಈಗ ಕೇಳಿ ಉದಿತ್ ನಾರಾಯಣ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಸ್ವಾಮಿ ಚಲನಚಿತ್ರದಿಂದ.
1: ಏ ಹೇ.

ಕನಸಿನ ಈ ಒಂದು ಲೋಕದಲ್ಲಿ ಕನಸಿನ ಗೀತೆಗಳನ್ನ ಕೇಳ್ತಾ ಹಾಗೆ ನಿದ್ರೆಗೆ ಜಾರ್ತಾ ಇದ್ದಾಗ ಆ ನಿದ್ರೆಯ ಒಂದು ಏನು ಇಂಪಾರ್ಟೆನ್ಸ್ ಏನಿದೆ ಅದನ್ನು ನಾವು ತಿಳ್ಕೊಳ್ಳೇಬೇಕು. ಮನುಷ್ಯನಿಗೆ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎರಡರ ಮೇಲೂ ಕೂಡ ಈ ಒಂದು ನಿದ್ದೆ ಅನ್ನೋದು ಪ್ರಭಾವವನ್ನು ಬೀರುತ್ತೆ. ಆ ನಿದ್ದೆ ತುಂಬ ಚೆನ್ನಾಗಿ ಬರಬೇಕಂದ್ರೆ ನಮ್ಮ ಆ ದಿನದ ಜೀವನ ತುಂಬ ಸುಗಮವಾಗಿ ಸಾಗಿರಬೇಕು. ಈಗ ಕೇಳಿ ಸೈನಿಕ ಚಲನಚಿತ್ರದಿಂದ ಚಿತ್ರ ಮತ್ತು ಶ್ರೀನಿವಾಸನ್ ಅವರ ಗಾಯನ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವಾ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ರಾಜೇಶ್ ಕೃಷ್ಣನವರ ಗಾಯನ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಪ್ರಶಾಂತ್ ರಾಜ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ ನನ್ನವಳು ನನ್ನವಳು ಚಲನಚಿತ್ರದಿಂದ.

ಹೇಗೆ ನಮ್ಮ ಜೀವನದ ನೆಮ್ಮದಿಗೆ ನಿದ್ದೆ ಅನ್ನೋದು ಬೇಕಾಗುತ್ತೋ ಹಾಗೆಯೇ ಕನಸುಗಳು ಯಾವಾಗಲೂ ಕೂಡ ನಮ್ಮ ಸಾಧನೆಗೆ ಒಂದು ಪಿಲ್ಲರ್ ಅಂತಲೇ ಹೇಳ್ಬೋದು. ಹಾಗೆಯೇ ಒಂದು ಬೇರಾಗಿ ಕನಸುಗಳು ಯಾವಾಗ ಅದು ಚಿಗುರೊಡೆಯುತ್ತೋ ಆವಾಗಲೇ ನಮ್ಮ ಸಾಧನೆಯಾಗಿ ನಮ್ಮ ಸಂತೋಷ ನಿರಂತರವಾಗಿ ಮುಂದೆ ಸಾಗ್ತಾ ಇರೋದು ಅಂತ ಹೇಳ್ಬೋದು. ಈಗ ಕೇಳಿ ರಾಟೆ ಚಲನಚಿತ್ರದಿಂದ ಸೋನು ನಿಗಮ್ ಅವರ ಗಾಯನ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಉಸಿರು ಕಟ್ಟುವುದು ನಿಂತಲ್ಲೇ ನಿಂತ ಕಡೆ.
1: ಸೋನು ನಿಗಮ್ ಅವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಪಯಣ ಚಲನಚಿತ್ರದಿಂದ.

ಅಂದದ ಕನಸುಗಳೊಂದಿಗೆ ಚಂದದ ಬದುಕು ನಿಮ್ಮದಾಗಲಿ ಅಂತ ಆಶಿಸ್ತ ಎಲ್ಲ ಆತ್ಮೀಯ ಕೇಳುಗರಿಗೂ ಶುಭರಾತ್ರಿ. ಹಾಗೂ ಈ ದಿನದ ಈ ಕಾರ್ಯಕ್ರಮ ಮುಗಿಸುವ ಹೊತ್ತಿನಲ್ಲಿ ಈ ಕಾರ್ಯಕ್ರಮದ ಕೊನೆಯ ಗೀತೆ ಇದೀಗ ಶ್ವೇತಾ ಮೋಹನ್ ಅವರ ಗಾಯನ, ಜಯಂತ್ ಕಾಯ್ಕಿನಿ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ ಕೆಂಡಸಂಪಿಗೆ ಚಲನಚಿತ್ರದಿಂದ. ಇದುವರೆಗೂ ನಿಮ್ಮ ಜೊತೆಯಾದದ್ದು ನಿಮ್ಮ ಆರ್ಜಿ ಲತಾ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಸಮಯ ಆಗ್ತಿದೆ ಇನ್ನೇನು 11 ಗಂಟೆ. ಈಗ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.